ಶುಭೋದಯ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 27ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 17ನೇ ತಾರೀಖು ಬುಧವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಬುಧವಾರದ ಬೆಳಗಿನ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರದಲ್ಲಿ ವಿವಿಧ ಭಾರತಿ ಧ್ವನಿಯಾಗಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆ ಇದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ಇಂದು ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ನಶಾಮುಕ್ತ ಭಾರತ ಅಭಿಯಾನ NMBA ಅಡಿಯಲ್ಲಿ ಆಯೋಜಿಸಲಾಗಿರುವ ನಶಾಮುಕ್ತ ಭಾರತ ಸಪ್ತಾಹವನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ವೀರೇಂದ್ರ ಕುಮಾರ್ ಇಂದು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ದೇಶಾದ್ಯಂತ ಮಾದಕ ವಸ್ತುಗಳ ದುರುಪಯೋಗದ ವಿರುದ್ಧ ಜನಜಾಗೃತಿ ಮೂಡಿಸುವುದು, ನಾಗರಿಕರ ಭಾಗವಹಿಸುವಿಕೆಯನ್ನು ಬಲಪಡಿಸುವುದು ಹಾಗೂ ಸ್ವಯಂ ಸೇವಕರ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣ ಯೋಜನೆ ವಿರೋಧಿಸಿ ರೈತರು ಹೋರಾಟ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರ ನಿಯೋಗ ಆ ಭಾಗದ ಗ್ರಾಮಗಳಿಗೆ ಇಂದು ಭೇಟಿ ನೀಡಲಿದೆ. ನಿಯೋಗದಲ್ಲಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ, ಮಾಜಿ ಸಚಿವ ಸುರೇಶ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸಮರ್ಥಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯ ನಿವೇಶನ ರಹಿತರು ಮತ್ತು ವಸತಿ ರಹಿತರಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಡಿಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಸಾರ್ವಜನಿಕರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಮೆರಿಕದ ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೈನಾ ಮತ್ತು ಅಲ್ಗೇರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಬೆಳಗ್ಗೆ 6:30 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7:00.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇನ್ನು ಮುಂದೆ 7 ಗಂಟೆವರೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ ಹಾಗೂ ಚಿತ್ರಗೀತೆ, ದಿನ ವಿಶೇಷಗಳನ್ನ ಗಮನಿಸಬಹುದು. 9:00 ಎಂದಿನಂತೆ ಇಂದಿನ

ವಿಶೇಷ. ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವ ಸಮಯ 10:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು, 11:30 ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳುತ್ತೀರಿ, 12:05 ಕರೆಗೊಂದು ಹಾಡು, ನೀವು ಕರೆ ಮಾಡಿ ವಿವಿಧ ಭಾರತಿಯಿಂದ ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳಬಹುದು. 11:00 ನಮ್ಮ ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ ಪದಬಂಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಪದಗಳನ್ನ ಅಕ್ಷರಗಳನ್ನ ಕಳುಹಿಸಿಕೊಡಬಹುದು. 2:15 ಎಂದಿನಂತೆ ಸ್ಪಂದನಾ ಕಾರ್ಯಕ್ರಮವಿರುತ್ತದೆ. 2:40 ಚಿತ್ರತಾನ, ಒಂದೇ ಚಿತ್ರದ ಎಲ್ಲ ಹಾಡುಗಳು. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುತ್ತದೆ. 4:00 ಮುಕ್ತ ಮಾತುಕತೆಯ ವೇದಿಕೆ ಪರಿಮಳ ಕಾರ್ಯಕ್ರಮ.

ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನ ಕೇಳ್ತೀರಿ. ಅದರಲ್ಲಿ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಇನ್ನು ಬುಧವಾರದ ರಾತ್ರಿಯ ಪ್ರಸಾರದಲ್ಲಿ 8:02 ಮಧುರ ಆಲಾಪ ಮಿಕ್ಸ್ ಮೆಲಡೀಸ್. ಅದಾದ ನಂತರ 9:15 ಹಿಂದಿ ಮೆಲಡೀಸ್ ಹಿಂದಿ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳ್ತೀರಿ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರವನ್ನು ಆಲಿಸುವಿರಿ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ರಿ. ಸಮಯ ಆಗಿದೆ 6:07:45. ಬನ್ನಿ, ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಇದೀಗ ಆರಂಭ ಮಾಡೋಣ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಭಕ್ತಿಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಎರಡು ಭಕ್ತಿ ರಚನೆಗಳನ್ನ ಕೇಳಿದ್ರಿ. ಶ್ರೀಪಾದರಾಯರ ರಚನೆ ವಿದ್ಯಾಭೂಷಣ ಅವರ ಹಾಡುಗಾರಿಕೆಯಲ್ಲಿ ಏತರ ಚೆಲುವ ರಂಗಯ್ಯ ಅನ್ನುವ ಗೀತೆ, ಸಂಗೀತ ಸಂಯೋಜನೆ ಮಾಡಿದ್ರು ಎಚ್ ಕೆ ನಾರಾಯಣ. ಇದೀಗ ತಾನೇ ಕೇಳಿದ್ರಿ ಪುರಂದರದಾಸರ ರಚನೆ ದಾರಿ ಯಾವುದಯ್ಯ ವೈಕುಂಠಕ್ಕೆ. ಈ ಗೀತೆಗೆ ಧ್ವನಿಯಾಗಿದ್ರು ನಾಗವಲ್ಲಿ ನಾಗರಾಜ್ ಅವರು. ಇದು ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಮುಂದೆ ಕೇಳಿ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ವೃಂದಗಾನದಲ್ಲಿದೆ.

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವ ಅಂದ್ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಂತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಆಕಾಶವಾಣಿ ಕನ್ನಡ 102.9 ಎಫ್ಎಂ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ 6:30. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಮುಂದೆ ಚಿತ್ರಗೀತೆಗಳಿಂದ ಆರಿಸಿದ ಹಾಡುಗಳನ್ನ ಕೇಳ್ತಾ ಹೋಗೋಣ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತವರೇ ಧನ್ಯರು ಅನ್ನುವ ಮಾತನ್ನ ನಾವೆಲ್ಲರೂ ಕೇಳಿದ್ದೇವೆ. ಹೌದು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತವರು ಧನ್ಯರು. ಅಂದರೆ ಮನೆಯಲ್ಲಿ ಒಳ್ಳೆಯ ವಾತಾವರಣ, ಉತ್ತಮ ಗುಣವಂತ ತಂದೆ ತಾಯಿ ಇದ್ರೆ ಮಕ್ಕಳು ಕೂಡ ಉತ್ತಮರಾಗ್ತಾರೆ. ಅಂಥ ಮಕ್ಕಳಿಂದ ಮನೆಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ನಮಗೆ ಇತಿಹಾಸದಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಅಂಥದ್ರಲ್ಲಿ ಒಂದು ನಿದರ್ಶನ, ಒಂದು ಉದಾಹರಣೆಯನ್ನು ನಾವು ಈ ದಿನ ಗಮನಿಸುವುದಾದರೆ ಛತ್ರಪತಿ ಶಿವಾಜಿ ಮತ್ತು ಅವರ ತಾಯಿ ಜೀಜಾಬಾಯಿ. 1674 June 17 ಜೀಜಾಬಾಯಿಯವರನ್ನು ಸ್ಮರಿಸುವಂಥ ದಿನ. ಯಾಕಂದರೆ 1674 June 17 ಅವರು ನಮ್ಮನ್ನು ಅಗಲಿದ ದಿನ, ಜೀಜಾಬಾಯಿಯವರ ಸಂಸ್ಮರಣಾ ದಿನ. ಸುಮಾರು 400 ವರ್ಷಗಳ ಹಿಂದೆ ಈ ಮಹಾತಾಯಿ ಸೃಷ್ಟಿಸಿದ ಇತಿಹಾಸದಿಂದಾಗಿ ಛತ್ರಪತಿ ಶಿವಾಜಿಯಂತಹ ಒಬ್ಬ ಮಹಾನ್ ನಾಯಕ ಉದಯವಾಗೋದಕ್ಕೆ ಸಾಧ್ಯ ಆಯಿತು. ದೇಶ ಧರ್ಮದ ರಕ್ಷಕಿ ಜೀಜಾಬಾಯಿ, ಆತ್ಮ ಗೌರವದ ಜೀವಂತ ಮೂರ್ತಿ. ತನ್ನೆಲ್ಲ ಸಂಕಟಗಳನ್ನು ನುಂಗಿ ಎಳೆಯ ವಯಸ್ಸಿಗೆ ಮಗನಿಗೆ ಆದರ್ಶದ ಮಾರ್ಗ ತೋರಿದ ಮಹಾತಾಯಿ ಜೀಜಾಬಾಯಿಯವರನ್ನು ಹೃತ್ಪೂರ್ವಕವಾಗಿ ನಮಿಸುವಂತಹ ದಿನ ಇಂದು. ಒಂದು ಸ್ವಲ್ಪ ಜೀಜಾಬಾಯಿ ಮತ್ತು ಶಿವಾಜಿಯವರನ್ನ ಕುರಿತಾಗಿ ಸ್ವಲ್ಪ ಮಾತಾಡ್ತಾ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಹೋಗೋಣ. ನೀವೀಗ ಕೇಳಿ ದೇವತೆ ಚಿತ್ರದ ಗೀತೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದೆ, ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, MS ವಿಶ್ವನಾಥನ್ ಸಂಗೀತ ನೀಡಿದ್ದಾರೆ.

ಈಗ ನಮ್ಮದು ಪ್ರಜಾಪ್ರಭುತ್ವ ದೇಶ, ಬೇರೆ ಬೇರೆ ರಾಜ್ಯಗಳು ಭಾಷೆಗಳು ಅಂತೆಲ್ಲ ಸ್ವತಂತ್ರವಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥ ದಿನ. ಆದರೆ ಆಗೆಲ್ಲ ಶಿವಾಜಿ ಮತ್ತು ಬೇರೆ ಬೇರೆ ಹಿಂದೂ ಸಾಮಂತರು, ಮೊಘಲರು, ಬ್ರಿಟಿಷರ ಒಂದು ವಿದೇಶಿಯರ ಆಕ್ರಮಣಕ್ಕೆ ಒಳಗಾಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಇತಿಹಾಸದಲ್ಲಿ ಶಾಶ್ವತವಾದ ಸ್ಥಾನ ಪಡೆಯೋದಕ್ಕೆ ವೀರಮಾತೆ ಜೀಜಾಬಾಯಿ ಹಾಗೆ ಅವರ ಪುತ್ರ ಛತ್ರಪತಿ ಶಿವಾಜಿ ಅಂತಲೇ ಹೆಸರಾಗಿರುವಂಥವರು. ಅವ್ರ ಬಗ್ಗೆ ನಾವು ಇತಿಹಾಸದಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಆದರೂ ಕೂಡ ವೀರಮಾತೆ ಜೀಜಾಬಾಯಿ ಒಂದು ತಮ್ಮ ಮಗನ ಒಳಿತಿಗಾಗಿ ಅವನೊಬ್ಬ ಉತ್ತಮ ಆಡಳಿತಗಾರ ಆಗಬೇಕು, ಈ ದೇಶಕ್ಕೆ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು ಅಂಥೇಳಿ ಅವರು ಸಾಕಷ್ಟು ಶ್ರಮಿಸಿದರು. ಜೀಜಾಬಾಯಿಯವರು ತಮ್ಮ ಮಗನನ್ನು ಶಿವಾಜಿಯನ್ನು ಗುರು ದಾದಾಜಿ ಕೊಂಡದೇವನ ಹತ್ರ ಕಳಿಸಿ ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುವ ಹಾಗೆ ಮಾಡಿಕೊಳ್ತಾರೆ. ಅಂದರೆ ಶಿವಾಜಿಗೆ ಬಾಲ್ಯದಿಂದಲೂ ರಾಮಾಯಣ ಮಹಾಭಾರತದಂತಹ ಪುರಾಣ ಪುಣ್ಯ ಕಥೆಗಳನ್ನು ಹೇಳ್ತಾ ಇದ್ದರು. ನ್ಯಾಯ ನೀತಿಯನ್ನು ಪಾಲಿಸಬೇಕು, ಮಹಿಳೆಯರಲ್ಲಿ ಗೌರವ ಇಟ್ಕೊಳ್ಬೇಕು, ಕಷ್ಟ ಸಹಿಷ್ಣುತೆ ಇಂತಹ ಒಂದಷ್ಟು ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವೀರ ಪುರುಷರ ಕಥೆಗಳನ್ನು ಹೇಳ್ತಾ ಇದ್ದರು. ಸಾಹಸದ ಕೆಲಸಗಳನ್ನು ಮಾಡುವುದರ ಬಗ್ಗೆ, ಒಂದಷ್ಟು ಆದರ್ಶಗಳ ಬಗ್ಗೆ ಬಾಲ್ಯದಿಂದಲೇ ಒಳ್ಳೆಯ ಸಂಸ್ಕಾರವನ್ನು ನೀಡಿದ್ದಕ್ಕಾಗಿಯೇ ಶಿವಾಜಿಯಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಇಂತಹ ಎಲ್ಲ ಮೌಲ್ಯಗಳನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಶಿವಾಜಿಯನ್ನು ದೇಶಭಕ್ತನನ್ನಾಗಿ ಬೆಳೆಸಿ ಅಖಂಡ ಒಂದು ದೊಡ್ಡ ಸಾಮ್ರಾಟ ಅಂದರೆ ಮೊಘಲರ ವಿರುದ್ಧ ಅವನು ಹೋರಾಟ ಮಾಡಬೇಕು, ತನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಅಲ್ಲಿ ಸಾಕಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದನೇ ಒಂದು ಪಣವನ್ನು ತೊಟ್ಟ ಹಾಗೆ ಇಡೀ ದೇಶದಲ್ಲಿ ಹಿಂದೂ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು, ಪರಕೀಯರ ಗುಲಾಮಗಿರಿಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಬಾಳುವುದನ್ನು ತನ್ನ ಮಕ್ಕಳ ಕಾಲಕ್ಕಾದರೂ ಕಾಣಬೇಕು ಅನ್ನುವ ಆಸೆಯನ್ನು ಹೊತ್ತಿದ್ರು ಜೀಜಾಬಾಯಿ.

ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಅವರು ಹೇಗೆ ಒಳ್ಳೆಯವರಾಗ್ತಾರೆ ಅನ್ನುವುದನ್ನು ನಾವು ಜೀಜಾಬಾಯಿ ಮತ್ತು ಶಿವಾಜಿಯವರ ಉದಾಹರಣೆಗಳಿಂದ ತಿಳ್ಕೊಳ್ಬಹುದು. ಪರೋಪಕಾರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಅರಂಜಿ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಇದು ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ನೀವು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 6:52:55. ಜೀಜಾಬಾಯಿಯ ಕನಸಿನಂತೆ, ಅವರ ಆಸೆಯಂತೆ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಶಿವಾಜಿಯವರು ವೀರ ಶೂರನಾಗಿ ಬೆಳೆದು ದೊಡ್ಡವರಾಗಿ ಮೊಘಲರ ವಿರುದ್ಧ ಜಯಶಾಲಿಯಾಗ್ತಾರೆ. ಹಾಗೆ ಶಿವಾಜಿ ಅವರ ಪ್ರಬಲ ಒಂದು ಮೊಘಲ ಸಾಮ್ರಾಟ ಆಗಿದ್ದಂಥ ಔರಂಗಜೇಬನ ವಿರುದ್ಧ ಕೂಡ ಹೋರಾಡಿ ಜಯವನ್ನು ಗಳಿಸ್ತಾರೆ. ಆಗ ಜೀಜಾಬಾಯಿ ಅವರು ಮಗನ ವಿಜಯೋತ್ಸವವನ್ನು ಕಂಡು ಬಹಳ ಸಂತೋಷ ಪಡ್ತಾರೆ. ರಾಯಗಢದಲ್ಲಿ ಶಿವಾಜಿಯವರ ಪಟ್ಟಾಭಿಷೇಕ ಕೂಡ ನಡೆಯುತ್ತೆ. ಸಾಕಷ್ಟು ಹಿರಿಯರೆಲ್ಲರೂ ಕೂಡ ಬಂದು ಶಿವಾಜಿಗೆ ಕಿರೀಟ ಧಾರಣೆಯನ್ನು ಮಾಡ್ತಾರೆ. ಅಂದರೆ ಜೀಜಾಬಾಯಿ ಅವರು ಶಿವಾಜಿ ಚಿಕ್ಕವನಾಗಿದ್ದಾಗ ಏನೆಲ್ಲ ಕನಸು ಕಂಡಿದ್ರು, ಅವನಿಗೇನೆಲ್ಲ ಆದರ್ಶಗಳನ್ನು ತುಂಬಿದ್ರು, ಅದೆಲ್ಲವೂ ಕೂಡ ಕನಸೆಲ್ಲವೂ ಕೂಡ ನನಸಾಯ್ತಲ್ಲ ಅಂತ ಅತ್ಯಂತ ಸಂತೋಷವಾಗಿ ಶಿವಾಜಿಯನ್ನು ಆಶೀರ್ವಾದ ಮಾಡಿ ಅವರು ಕೂಡ ರಾಜಮಾತೆ ಅಂತ ಅನ್ನಿಸ್ಕೊಳ್ತಾರೆ.

ಅಮೃತ ಘಳಿಗೆ ಚಿತ್ರದ ಹಾಡನ್ನ ಕೇಳಿದ್ರಿ. ವಿಜಯ ನರಸಿಂಹ ಅವರು ಬರೆದಿದ್ರು, ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು, ಬಿ ಆರ್ ಛಾಯಾ ಅವರು ಧ್ವನಿಯಾಗಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ರಾಜಮಾತೆ ಜೀಜಾಬಾಯಿ ಅವರ ಸಂಬಂಧ ಬರೀ ತಾಯಿ ಮಗನ ಬಾಂಧವ್ಯ ಆಗಿರಲಿಲ್ಲ, ಒಬ್ಬ ಪರಿಪೂರ್ಣ ಗುರು ಮತ್ತು ಯೋಗ್ಯ ಶಿಷ್ಯನ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ನಮ್ಮ ಭಾರತೀಯ ಇತಿಹಾಸದಲ್ಲಿ. ಅಂದರೆ ಒಂದು ಹಿಂದುವಿ ಸ್ವರಾಜ್ಯ ಸ್ಥಾಪನೆಗೆ ಜೀಜಾಬಾಯಿ ಅವರ ಕೊಟ್ಟಂಥ ಸಂಸ್ಕಾರ ಮಾರ್ಗದರ್ಶನವೇ ಬಹಳ ಮುಖ್ಯ ಕಾರಣವಾಗಿತ್ತು. ಹಾಗಾಗಿ ಬಾಲ್ಯದಿಂದಲೂ ಅವರು ಹೇಳಿದಂತಹ ಆದರ್ಶದ ಕಥೆಗಳನ್ನು ಕೇಳ್ತಾ ಬೆಳೆದಂಥ ಶಿವಾಜಿ ಬೆಳೆದು ದೊಡ್ಡವನಾದ ನಂತರ ಪರಕೀಯರ ಆಡಳಿತದಲ್ಲಿ ಪ್ರಜೆಗಳು ಪಡ್ತಾ ಇದ್ದಂತಹ ಕಷ್ಟವನ್ನು ಕಂಡು ಸ್ವತಂತ್ರ ರಾಜ್ಯವನ್ನು ಕಟ್ಟಬೇಕು, ಒಳ್ಳೆಯ ಆಡಳಿತವನ್ನು ಜನರಿಗೆ ಕೊಡಬೇಕು ಅಂತಲೇ ಅವರನ್ನು ಒಂದು ಧೈರ್ಯಶಾಲಿಯನ್ನಾಗಿ ಬೆಳೆಸ್ತಾರೆ. ಅದರಂತೆ ಶಿವಾಜಿ ಕೂಡ ತನ್ನದೇ ಆದಂಥ ಒಂದು ಗುರಿ ಅನ್ನುವ ಹಾಗೆ ಸ್ವತಂತ್ರ ರಾಜ್ಯವನ್ನು ಮಾಡೋದಾಗಿತ್ತು. ಅದು ಕೂಡ ನೆರವೇರುತ್ತೆ, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಆಗುತ್ತೆ, ಛತ್ರಪತಿ ಶಿವಾಜಿ ಎನ್ನುವ ಹೆಸರನ್ನು ಕೂಡ ಪಡ್ಕೊಳ್ತಾರೆ. ಜೀಜಾಬಾಯಿಯವರ ಕನಸು ನನಸಾಗುತ್ತೆ. ಶಿವಾಜಿ ಮಹಾರಾಜರು ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡ್ತಾ ಹೋಗ್ತಾರೆ, ತಮ್ಮದೇ ಆದಂತಹ ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಸಿಂಹಗಡ, ಪ್ರತಾಪಗಡ, ರಾಯಗಡ ಸೇರಿದ ಹಾಗೆ ಸುಮಾರು 200 ಹೆಚ್ಚು ಕೋಟೆಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ, ಒಂದಷ್ಟು ಕೋಟೆಗಳನ್ನು ವಶಪಡಿಸ್ಕೊಳ್ತಾರೆ. ಅದರ ಜೊತೆಗೆ ಭಾರತೀಯ ನೌಕಾಪಡೆಯ ಅಂದರೆ ಸಮುದ್ರ ರಕ್ಷಣೆ ಕರಾವಳಿ ತೀರವನ್ನು ಪೋರ್ಚುಗೀಸರು ಬ್ರಿಟಿಷರಿಂದ ರಕ್ಷಿಸುವುದಕ್ಕಾಗಿ ಒಂದಷ್ಟು ಬಲಿಷ್ಠ ನೌಕಾಪಡೆಯನ್ನು ಸ್ಥಾಪನೆ ಮಾಡ್ತಾರೆ. ಸಮುದ್ರದ ಮಧ್ಯದಲ್ಲಿ ಬಲಿಷ್ಠವಾದಂತಹ ಜಲಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಜೊತೆಗೆ ಶತ್ರುಗಳ ಆ ಒಂದು ದೊಡ್ಡ ಸೈನ್ಯವನ್ನು ಸೋಲಿಸಬೇಕು ಅಂತಲೇ ಗುಡ್ಡಗಾಡು ಪ್ರದೇಶಗಳನ್ನು ಬಳಸಿಕೊಂಡು, ಗುಡ್ಡಗಾಡು ಪ್ರದೇಶಗಳ ಜನರನ್ನು ಬಳಸಿಕೊಂಡು ಗೆರಿಲ್ಲಾ ಯುದ್ಧ ತಂತ್ರವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾರೆ. ಒಳ್ಳೆಯ ಆಡಳಿತವನ್ನು ನೀಡಿ ಸಾಕಷ್ಟು ಸಾಮಾಜಿಕ ಸುಧಾರಣೆಗಳನ್ನು ಕೂಡ ಜಾರಿಗೆ ತರ್ತಾರೆ ಶಿವಾಜಿ ಮಹಾರಾಜರು. ಕೃಷಿ ಮತ್ತು ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ಜಮೀನ್ದಾರಿ ಪದ್ಧತಿಯನ್ನು ನಿಯಂತ್ರಣ ಮಾಡಿ ರೈತರಿಗೆ ಅನುಕೂಲವಾಗುವಂಥ ನೇರ ಕಂದಾಯ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾರೆ. ತಮ್ಮ ಆಡಳಿತದಲ್ಲಿ ಸ್ಥಳೀಯ ಭಾಷೆಗಳಿಗೆ ಕೂಡ ಒತ್ತನ್ನು ಕೊಡ್ತಾರೆ. ಒಟ್ಟಾರೆ ಅವರ ಕಾಲದಲ್ಲಿ, ಅವರ ಆಡಳಿತದಲ್ಲಿ ಒಳ್ಳೆಯ ಒಂದು ಆಡಳಿತದಿಂದ ಜನರು ಖುಷಿಯಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಇರೋದಕ್ಕೆ ಕೂಡ ಸಾಧ್ಯ ಆಗಿತ್ತು.

ಒಲವು ಮೂಡಿದಾಗ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಶಿವದೇಶಂಕರ್ ಅವರು ಹಾಡನ್ನು ಬರೆದಿದ್ರು. ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ. ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿಗೆ ದನಿಯಾಗಿದ್ರು. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇದು. ಸುಮಾರು 400 ವರ್ಷಗಳ ಹಿಂದೆ ಒಂದು ಆದರ್ಶ ತಾಯಿ ಮಗನ ಹಾಗೆ, ಅಂದರೆ ದೇಶ ಧರ್ಮದ ರಕ್ಷಕಿಯಾಗಿ, ಒಂದು ಆತ್ಮಗೌರವದ ಜೀವಂತ ಮೂರ್ತಿಯಾಗಿ ತನ್ನೆಲ್ಲ ಸಂಕಟಗಳನ್ನು ನುಂಗಿ ಎಳೆಯ ವಯಸ್ಸಿಗೆ ಮಗನಿಗೆ ಆದರ್ಶದ ಮಾರ್ಗವನ್ನು ತೋರಿದ ಮಹಾತಾಯಿ ಜೀಜಾಬಾಯಿಯವರನ್ನು ಸ್ಮರಿಸುವಂತಹ ದಿನ 1598 ಜನವರಿ 12 ಇವರ ಜನನವಾಯಿತು ಅಂತ ಹೇಳ್ತಾರೆ. ತಂದೆ ಲಖೋಜಿರಾವ್ ಜಾಧವ್, ತಾಯಿ ಮಾಸಳಬಾಯಿ ಲಖೋಜಿ ಅಂತ. ಅಂದರೆ ನಿಜಾಮ್ ಶಾಹಿ ಆಡಳಿತದಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು. ಇವರ ತಂದೆ ಅತ್ಯಂತ ಶೂರ ವೀರ ವ್ಯಕ್ತಿಯಾಗಿದ್ದರು, ತಾಯಿ ಕೂಡ ಹಾಗೇ.

ಒಳ್ಳೆಯ ಗುಣಗಳ ಹೆಣ್ಮಗಳು, ಅವರ ಮುದ್ದಿನ ಮಗಳಾಗಿ ಎಲ್ಲ ವಿದ್ಯೆಗಳನ್ನು ಪಡ್ಕೊಂಡು ಬೆಳೆದಂತಹ ಚಾಣಾಕ್ಷ ಸುಂದರ ಹೆಣ್ಮಗಳು ಜೀಜಾಬಾಯಿ. ಬಾಲ್ಯದಲ್ಲಿಯೇ ವಿದ್ಯಾವಂತೆ ಬುದ್ಧಿವಂತೆ, ತಂದೆಯ ಜೊತೆಗೆ ಸಾಕಷ್ಟು ರಾಜಶಾಸ್ತ್ರದ ವಿದ್ಯೆಯ ಜ್ಞಾನವನ್ನು ಪಡ್ಕೊಂಡಿದ್ರು, ತಾಯಿಯಿಂದ ಭಕ್ತಿ ಭಾವವನ್ನು ತಿಳ್ಕೊಂಡಿದ್ರು. ಅತ್ಯಂತ ಪ್ರೀತಿ ವಾತ್ಸಲ್ಯದ ಮುದ್ದಿನ ಮಗಳಾಗಿ ಬೆಳೆದಂತಹ ಜೀಜಾಬಾಯಿ ಅಂದರೆ ಈ ಒಂದು ವೀರ ಮಾತೆಯ ಅವರ ದರ್ಶನ ಆಗೋದು, ಅವರನ್ನು ನಾವು ನೆನಪಿಸ್ಕೊಳ್ಳೋದು ಶಿವಾಜಿಯ ತಾಯಿಯಾಗಿ ಅವರು ಮಾಡಿದಂತಹ ಒಂದು ಧೈರ್ಯದ ಮಾತುಗಳು. ಮಗನನ್ನು ಬೆಳೆಸಬೇಕಾದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಟ್ಟಂಥ ರೀತಿಗಳು, ತಂದೆ ಮತ್ತು ಗಂಡ ವಿದೇಶಿಯರ ಅಡಿಯಾಳಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾಡಿನ ಜನರ ಮೇಲೆ ನಡೀತಾ ಇದ್ದಂತಹ ದಬ್ಬಾಳಿಕೆಯನ್ನು ಪ್ರತ್ಯಕ್ಷವಾಗಿ ಕಂಡು ಈ ನಾಡಿನ ಈ ರಾಜ್ಯದ ಭಾರತೀಯರ ಸ್ವರಾಜ್ಯಕ್ಕಾಗಿ ಶಿವಾಜಿಗೆ ಪ್ರೇರಣೆಯನ್ನು ಕೊಟ್ಟಂತಹ ಮಹಾಮಾತೆ ಅಂತಹ ಜೀಜಾಬಾಯಿಯನ್ನು ಸ್ಮರಿಸುತ್ತಾ ಮತ್ತೊಂದು ಚಂದದ ಹಾಡನ್ನು ಕೇಳೋಣ. ಮೈಸೂರು ಮಲ್ಲಿಗೆ ಚಿತ್ರದ ಹಾಡು, ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ, ಸಿ ಅಶ್ವಥ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ.

ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತವರೇ ಧನ್ಯರು. ಇಂತಹ ಜನನಿಯರ ಸಂಖ್ಯೆ ಸಾವಿರವಾಗಲಿ ಅಂತ ಹಾರೈಸ್ತಾ ಇಂದಿನ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೈಸ್ ಮಸೇನಾ ಪ್ರದೇಶದಲ್ಲಿ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಅನ್ನು ಉದ್ಘಾಟಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಅವರು, ಭಾರತ ವಿಶ್ವಮಟ್ಟದ ಡಿಜಿಟಲ್ ಪಾವತಿ ವೇದಿಕೆಯನ್ನು ಫ್ರಾನ್ಸ್ನ ಪ್ರಮುಖ ಚಿಲ್ಲರೆ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾದ ನೈಸ್ ಮಸೇನಾ ಪ್ರದೇಶದಲ್ಲಿ ಪರಿಚಯಿಸಿರುವುದು ಯುಪಿಐನ ಜಾಗತಿಕ ವಿಸ್ತರಣೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಆಧಾರ್ ಕಾರ್ಡ್ಗಳನ್ನು ಪೌರತ್ವ, ನಿವಾಸ ಹಕ್ಕು ಹಾಗೂ ವಾಸಸ್ಥಳದ ಪುರಾವೆಯಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ

ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಪ್ರತಿಕ್ರಿಯೆಯನ್ನು ಕೋರಿದೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಪಾಲಿಕೆಯ ಶಿಶು ವಿಹಾರ ಶಾಲಾ ಕಾಲೇಜುಗಳಿಗೆ ಪ್ರಸಕ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ಜುಲೈ 31 ದಾಖಲಾತಿಗೆ ಅವಕಾಶವಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷಿತ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ನಿರ್ದೇಶಿಸಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ ಪ್ರಸಾದ್ ಮನವಿ ಮಾಡಿದ್ದಾರೆ. ಶ್ರೀಲಂಕಾದ ದಂಬುಲ್ಲಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂದು ಭಾರತ ಎ ತಂಡ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 7:05, ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ದಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು

0: ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ದ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ದಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯ ಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20 21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೆಯ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
1: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕಂಬಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
3: ಸೆಕೆಂಡುಗಳ ಸಮಯ. ಗುಡ್ ಮಾರ್ನಿಂಗ್, ಶುಭ ದಿನ, ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆಮೇಲೆ ಭಾವಗೀತೆ, ಚಿತ್ರಗೀತೆ, ದಿನ ವಿಶೇಷಗಳ ಜೊತೆಗೆ ಸಾಗುತ್ತೆ ಶುಭೋದಯ ಕರ್ನಾಟಕ.

0: ಕೇಳಿ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು. ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು. ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು. ವಿದುಷಿ ಪದ್ಮಮೂರ್ತಿ, ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು. ನವೀನ ರಚನೆಗಳು ಸಂಯೋಜನೆಗಳನ್ನು ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು. ಮೈಸೂರಿನ ವಾದ್ಯಗೋಷ್ಠಿ, ಒಡೆಯರವರ ಸಂಗೀತ ಪ್ರೀತಿ ಇವುಗಳ ಬಗ್ಗೆ ಮಾತಾಡಿದ್ದಾರೆ. ಈ ಸಂದರ್ಶನದ ಆರಂಭವೇ ಎಂಥ ಚೆಂದ ಇದೆ ಕೇಳಿ.
3: ನಮಸ್ಕಾರ ಕೃಷ್ಣಯ್ಯಂಗಾರ್ಗೆ.
4: ನಮಸ್ಕಾರ ಸೀತಾರಾಮರವರಿಗೆ.
3: ತಾವು ಜ್ಞಾನ ವಯೋವೃದ್ಧರು, ಇಲ್ಲಿಗೆ ಆಕಾಶವಾಣಿ ಸಂದರ್ಶನಕ್ಕಾಗಿ ಬಂದಿರೋದು ಬಹಳ ಸಂತೋಷ. ತಮಗೆ ಈಗ ವಯಸ್ಸೆಷ್ಟು ಅಂತ ನಾನು ಕೇಳಬಹುದೇ?
4: ನನಗೆ 75 ವಯಸ್ಸು. ಇವಾಗ
3: ಕ್ಷಮಿಸಬೇಕು, ಹಿರಿಯರನ್ನ ವಯಸ್ಸೆಷ್ಟು ಅಂತ ಕೇಳಬಾರ್ದು. ಆದ್ರೂ ತಮ್ಮ ಶಾರೀರ ಮತ್ತು ಶರೀರ ತಾವು ಕಾಪಾಡಿಕೊಂಡಿರೋ ಲಕ್ಷಣ ನೋಡಿದ್ರೆ ನಮ್ಮ ಶ್ರೋತೃಗಳಿಗೆಲ್ಲನೂ ಇದ್ರ ಕೂಡ ರಹಸ್ಯನ ಬಯಲು ಮಾಡಬೇಕು ಅಂತ ನನಗೆ ಇಚ್ಛೆ ಬಂತು. ಅದಕ್ಕೆ ಕೇಳಿದೆ.
4: ವಿಶೇಷವಿಲ್ಲ, ಏನಂದ್ರೆ ನಮ್ಮ ದೊಡ್ಡವರು ನಮ್ಮ ತೀರ್ಥರುಗಳು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿನ ಅನುಸರಿಸ್ತಾ ಇದ್ದೀನಿ. ಆದ್ದರಿಂದ ಅವ್ರು ಹೇಳಿರೋ ಬುದ್ಧಿವಾದಗಳನ್ನು ನಾನು ಇವಾಗ ನಡೆಸ್ಕೊಡ್ತಾ ಇರೋದ್ರಿಂದ ನನಗೆ ಈ ವಯಸ್ಸಿನಲ್ಲೂ ಸ್ವಲ್ಪ ಹಾಡೋದಕ್ಕೂ ನನ್ನ ಚಟುವಟಿಕೆಗಳಿಗೂ ಸ್ವಲ್ಪ ಬಹಳ ಸಹಾಯವಾಗಿದೆ. ನಮ್ಮ ತಾತನವರು ತಿರುಗಾರತ್ರಿ ಇರುವ ತಿಟ್ಟೆಯಿಂದ ಊರಿಂದ ಮೊದಲು ಇವರ ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದರು. ಆದರೆ ಅವರ ವೈದಿಕ ವೃತ್ತಿಲಿದ್ದರು, ಆದರೂ ಕೂಡ ಪಾರಮಾರ್ಥಿಕವಾಗಿ ಸಂಗೀತವನ್ನು ತ್ಯಾಗರಾಜನವರ ನೇರ ಶಿಷ್ಯರಾದ ತಿಳಿಸ್ತಾನ ರಾಮಲಿಂಗಾರಲ್ಲಿ ಅಭ್ಯಾಸ ಮಾಡಿದ್ದರು. ಅದನ್ನು ವೈದಿಕ ವೃತ್ತಿಲಿದ್ದರಿಂದ ಅವರು ಕಚೇರಿ ಮಾಡೋ ಒಂದು ಪ್ರಮೇಯ ಬರಲಿಲ್ಲ. ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರಿಗೆ ಬಂದ ತಕ್ಷಣ ವೈದಿಕ ವೃತ್ತಿಯಲ್ಲೇ ಅರಮನೆಯಲ್ಲಿ ಆಸ್ಥಾನದಲ್ಲಿದ್ದರು. ಆವಾಗ ನಮ್ಮ ತಂದೆಯವರು ಸಂಗೀತ ಅಭ್ಯಾಸದಲ್ಲಿ ಸ್ವಲ್ಪ ಲವಲವಿಕೆ ಆಗಿದ್ದು ಅಭ್ಯಾಸ ಮಾಡಬೇಕು ಅಂತ ಆಸೆ ಇದ್ದರು. ಮೊದಲು ನಮ್ಮ ತಾತನ ಹೊರತರೆ ನಮ್ಮ ತಂದೆಯವರು ಅಭ್ಯಾಸ ಮಾಡಿ, ನಂತರ ಕೆಲವು ದಿವಸ ಆದಮೇಲೆ ಶ್ರೀ ನಾಲ್ವಡಿ ಕೃಷ್ಣಾಜುಡಿಯರಿಗೆ ಹಾಡಿ ಆವಾಗ ಆಸ್ಥಾನ ವಿದ್ವಾಂಸರಾಗಿ ಅಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದು ನಮ್ಮ ತಂದೆ. ನಾಲ್ವಡಿ ಕೃಷ್ಣಾಜುಡಿಗೆ ಸಂಗೀತದಲ್ಲಿ ಒಳ್ಳೆ ಪಾಂಡಿತ್ಯ, ಪಾಶ್ಚಾತ್ಯ ಸಂಗೀತದ ಇದ್ದಿದ್ದರಿಂದ ಪಾಶ್ಚಾತ್ಯ ಸಂಗೀತದಲ್ಲಿ ಅವರ ಕ್ರಮಾನ ನಮ್ಮ ಸಂಗೀತದಲ್ಲಿ ಯಾಕೆ ತರಬಾರ್ದು ಅಂದ್ಬಿಟ್ಟು ಆಸ್ಥಾನ ವಿದ್ವಾಂಸರು ದೊಡ್ಡ ದೊಡ್ಡವ್ರನ್ನೆಲ್ಲ ಸೇರಿಸಿ ಒಂದು ವಿದ್ವಾಂಸರ ವಾದ್ಯಗೋಷ್ಠಿ ಅಂತ ಒಂದು ಮಾಡಿದ್ರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು, ಕೃಷ್ಣಪ್ಪನವರು, ವೆಂಕಟಗಿರಿನವರು ಮತ್ತು ನಾವುಗಳೆಲ್ಲ ಚಿಕ್ಕ ಚಿಕ್ಕವರೆಲ್ಲ ಇನ್ನೂ ಬೇಕಾದಷ್ಟು ವಿದ್ವಾಂಸರುಗಳೆಲ್ಲ ಸೇರಿ ಒಬ್ಬೊಬ್ಬರು ಒಂದೊಂದು ವಾದ್ಯ ಬಾರಿಸ್ಬೇಕು ಅಂತ ಮಹಾರಾಜರು ನಿರೂಪಣೆ ಮಾಡಿದರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು ವೀಣೆ ಬಾರಿಸೋರು, ಕೃಷ್ಣಪ್ಪನವರು ಪಿಟೀಲ್ ಬಾರಿಸ್ತಿದ್ರು, ಚಿಕ್ಕರಾಮರಾಯರು ಜಾತ್ರೆಗೆ ಬಾರಿಸ್ತಿದ್ರು, ನಾನು ನನಗೆ ದಳಜಿತ್ ಅಂತ ಒಂದು ವಾದ್ಯ ಕೊಟ್ಟಿದ್ರು, ದಳಕವಾಡ ಶ್ರೀನಿವಾಸ ಸಿಂಗಾರರು ಪಿಟೀಲ್ ಬಾರಿಸೋರು,
3: ಕೊಳಲಿಗೆ ಯಾರಿದ್ರು,
4: ಕೊಳಲಿಗೆ ವೆಂಕಟೇಶ್ ಸಿಂಗಾರರು ಅಂತ ನಮ್ಮ ದೊರಸ್ವಾಮಿಗಾರ ತಂದೆಯವರು ಕೊಳಲು ಬಾರಿಸ್ತಿದ್ರು, ಮೃದಂಗಕ್ಕೆ ಮುತ್ತುಸ್ವಾಮಿ ದೇವರು, ತಬಲಾ ರಂಗನಾಥ್ ಒಬ್ಬರಿದ್ರು, ಖಂಡೇ ದಾಸಪ್ಪ ಅಂತ ಅವರಿದ್ರು, ಅವರೆಲ್ಲ ಇದರಲ್ಲಿ ಭಾಗವಹಿಸಿ ಬಾರಿಸ್ತಾ ಇದ್ರು. ನನಗೆ 19 ವಯಸ್ಸಲ್ಲಿ ಆಸ್ಥಾನ ವಿದ್ವಾಂಸ ಅಂದ್ರೆ ಪಟ್ಟ ಕೊಟ್ಟರು ನಾಲ್ವಡಿ ಕೃಷ್ಣಾಜುಡಿಯರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು. ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯೋ ಹಾಗೆ ನಾವು ಬರ್ಕೋತಿದ್ದು. ಬೆಳಗಿನ ಜಾವ ಹೇಳಬೇಕು 5 ಗಂಟೆಗೆ, ಅದನ್ನು ಸಾಧಕ ಮಾಡಬೇಕು, ಅನಂತರ ವರ್ಣಗಳೆಲ್ಲ 3 ಕಾಲದಲ್ಲಿ ಹಾಡಬೇಕು, ಆಕಾರ ಉಕಾರ ಎಲ್ಲ ರಾಗಗಳಲ್ಲೂ ಮೇಲ್ಕರ್ತ ರಾಗಗಳಲ್ಲಿ ಹಾಡಬೇಕು, ನಂತರ ಮಧ್ಯಾಹ್ನದ ಹೊತ್ತು ನೆರವುಲ್ಲು ಸ್ವರ ಈ ಕ್ರಮಗಳೆಲ್ಲ ಕಠಿಣವಾದ ಒಂದು ಪರಿಶ್ರಮ ನಮಗೆ ಇತ್ತವಾಗ. ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜನಗುಡಿಯವರ ಅಜ್ಜಿ ಆಗಿದ್ದರಿಂದ ವಾಣಿ ವಿಲಾಸ ಚನ್ನಿದಾಣವರು ಚಿಕ್ಕ ವಯಸ್ಸಿನಲ್ಲಿ 8 ವಯಸ್ಸಿನಲ್ಲಿ ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದರಲ್ಲದೇ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸ್ಕೊಟ್ರು. ಆ ನಂತರ ನಾಲ್ವಡಿ ಕೃಷ್ಣಾಜುಡಿಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ, ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
5: ಸರ್ವೋದಯವಾಗಲಿ ಸರ್ವರಲಿ.
1: ತಿಟ್ಟೆ ಅಯ್ಯಂಗಾರ್ ಅವರ ಅನುಭವದ ಭಂಡಾರ ಅಂದ್ರೆ ಇವರ ಮಾತುಗಳನ್ನ ಮತ್ತೆ ಈ ಸಂಜೆ 6:55 ನೀವು ಕೇಳಬಹುದು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಬೆಳಗ್ಗೆಯಿಂದನೂ ಕೂಡ ನೀವೆಲ್ಲ ಸಂದೇಶ ಕಳಿಸಿದ್ದೀರಿ, ಕೇಳ್ತಾ ಇದ್ದೀವಿ. ನಾದೋಪಾಸನೆ, ಭಕ್ತಿ ಗೀತೆಗಳ ಪ್ರಸಾರ, ಶಿವಾಜಿ ಮತ್ತು ಜಿಜಾಬಾಯಿಯವರ ಕಥೆ ಇಷ್ಟ ಆಯಿತು ಅಂತೆಲ್ಲ ಹೇಳಿದ್ದೀರಾ. ಈಗ ಭಾವಗೀತೆಗಳ ಸಮಯ. ಇತಿಹಾಸದಲ್ಲಿ ಈಗಾಗಲೇ ನಾವು ಗಮನಿಸಿದ ಹಾಗೆ ಅನೇಕ ವೀರ ಮಹಿಳೆಯರನ್ನು ನಾವು ಕಾಣಬಹುದು. ತಾಯಿಯೊಬ್ಬಳು ತನ್ನ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿ ಅವನನ್ನು ಛತ್ರಪತಿ ಮಹಾರಾಜನನ್ನಾಗಿ ಮಾಡಿದ ಜೀಜಾಬಾಯಿ ವೀರ ಮಾತೆ. ಆದರೆ ಅದೇ ರೀತಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ವೀರ ಮಹಿಳೆ. ಅಂದರೆ ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ ಮಾತ್ರ ಅಲ್ಲ, ದೇಶಕ್ಕಾಗಿಯೂ ಕೂಡ ಆವತ್ತು ಇವತ್ತಿಗೂ ದುಡಿತಾನೇ ಇದ್ದಾಳೆ. ಅಂದರೆ ಹೆಣ್ಣು ಅಂದರೆ ಚಲುವು, ಚಲುವು ಅಂದರೆ ಅಂತಿಂತ ಚಲುವಲ್ಲ, ಧೈರ್ಯ, ಶಕ್ತಿ, ತ್ಯಾಗದ ಚಲುವು ಹೆಣ್ಣು. ಕೇಳೋಣ ರತ್ನಮಾಲಾ ಪ್ರಕಾಶ್ ಅವರ ಹಾಡುಗಾರಿಕೆಯಲ್ಲಿದೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಈ ಕವಿತೆ.

ಹೆಣ್ಣು ಅಂದರೆ ಪ್ರೀತಿ, ಪ್ರೀತಿ ಅಂದರೆ ಚೆಲುವು. ತಾಯಿ ಭಾರತಿಯನ್ನು ಪರದೇಶಿಯರಿಂದ ರಕ್ಷಿಸುವುದಕ್ಕೆ ಅನೇಕ ವೀರ ವನಿತೆಯರು ಹೋರಾಡಿದ್ದಾರೆ. ಜೂನ್ 17 ಮತ್ತೊಬ್ಬ ವೀರ ಮಹಿಳೆ ರಾಣಿ ಲಕ್ಷ್ಮೀಬಾಯಿ ನಿಧನರಾಗಿದ ದಿನ ಕೂಡ ಹೌದು. ಮರಾಠ ಝಾನ್ಸಿಯ ರಾಣಿ 1857 ಭಾರತೀಯ ದಂಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ರಾಣಿ ಲಕ್ಷ್ಮೀಬಾಯಿ. ಮಣಿಕರ್ಣಿಕಾ ತಾಂಬೆ ಅನ್ನುವ ಈ ಚೆಲುವೆ ಭಾರತೀಯ ಇತಿಹಾಸದಲ್ಲಿ ಜೋನ್ ಆಫ್ ಆರ್ಕ್ ಅಂತಾನೆ ಹೆಸರಾಗಿದ್ದಾರೆ. ಚಿಕ್ಕ ವಯಸ್ಸಿಗೆ ತಾಯಿಯನ್ನ ಕಳ್ಕೊಂಡ್ರು. ತಂದೆಯ ಒಂದು ಪ್ರೋತ್ಸಾಹ ಜವಾಬ್ದಾರಿಯಲ್ಲಿ ಕುದುರೆ ಸವಾರಿ, ಕತ್ತಿ ವರಸೆ, ಸಮರ ಕಲೆಯನ್ನ ಕಲಿತಂತಹ ವೀರ ಮಹಿಳೆ. ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಲಾರ್ಡ್ ಡಾಲ್ಹೌಸಿಯ ಕಾನೂನನ್ನ ತಿರಸ್ಕಾರ ಮಾಡಿದ್ರು. ತನ್ನ ರಾಜ್ಯವನ್ನ ಬಿಟ್ಟುಕೊಡೋದಕ್ಕೆ ಒಪ್ಪದೆ ಧೈರ್ಯವಾಗಿ ಯುದ್ಧ ಮಾಡಿದ ವೀರ ಮಹಿಳೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. ಸೈನ್ಯದ ಸಂಘಟನೆಯನ್ನು ಮಾಡಿ ನೆರೆಹೊರೆಯ ರಾಜ್ಯಗಳ ಸಹಕಾರವನ್ನು ಪಡೆದು ಗಂಡುಗಲಿಯಂತೆ ಯುದ್ಧ ಭೂಮಿಯಲ್ಲಿ ಕಾದಾಡಿದ ವೀರ ಮಹಿಳೆ. ಧೈರ್ಯ, ಶಕ್ತಿ, ಬುದ್ಧಿವಂತಿಕೆಗೆ ಹೆಸರಾಗಿದ್ಲು ರಾಣಿ ಝಾನ್ಸಿ. ಹಾಗಾಗಿನೇ ಗ್ವಾಲಿಯರ್ ಹಾಗೆ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿಯ ಕಂಚಿನ ಶಿಲ್ಪಗಳನ್ನು ನಾವು ಕಾಣಬಹುದು. ಅಂದರೆ 19ನೇ ಶತಮಾನ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿಯೂ ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಣ್ಣಾಗಿ ಕತ್ತಿಯನ್ನು ಹಿಡಿದು ಹೋರಾಟ ಮಾಡಿದರು. ಈ ಕಾರಣಕ್ಕಾಗಿಯೇ ಭಾರತೀಯ ಇತಿಹಾಸದಲ್ಲಿ ಶಾಶ್ವತವಾಗಿದ್ದಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಸ್ಮರಿಸುವ ದಿನ ಇಂದು. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕವಿತೆಯನ್ನ ಕೇಳಿ ಸಿ ಅಶ್ವಥ್ ಅವರ ಹಾಡುಗಾರಿಕೆ.

ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ ಆಗಿದೆ 7:35. ಭಾವಗೀತೆಗಳನ್ನ ಮತ್ತೆ 7:55 ಮುಂದುವರಿಸೋಣ. ಕೇಳ್ತಾ ಇರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಜಿ7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೌ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ ಜಿ7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿ ಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆದ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು ಯುಎಇ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನ್ಯಾಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರಿಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ

ರಾಜರು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟ್ರೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಪೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ.
5: ನಿನ್ನ ಒಡಲೆ ಮಧುರ
4: ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ, ಎಂದೆಂದಿಗೂ ವಿಪತ್ತು.
6: ಈ ನೆಲ, ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ.
7: ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 7:47:57 ಸಮಯ ಕೇಳ್ತಾ ಇದ್ರ 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಭಾವಗೀತೆಗಳ ಪ್ರಸಾರವನ್ನು ಮುಂದುವರೆಸೋಣ. ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ ಮಾತ್ರವಲ್ಲ, ದೇಶಕ್ಕಾಗಿಯೂ ಸಹ ದುಡಿತಾ ಇರುವಂಥವಳು. ಹೆಣ್ಣು ಅಂದರೆ ಚಲುವು, ಚಲುವು ಅಂದರೆ ಅತ್ಯಂತ ಚಲುವಲ್ಲ, ಧೈರ್ಯ, ಶಕ್ತಿ, ತ್ಯಾಗದ ಚಲುವು.

0: ಅದಕ್ಕೆ ನಮ್ಮಿಬ್ಬರಿಗೆ ನಾಳೆಯೇ ಮದುವೆ, ಅದಕ್ಕೆ ನಮ್ಮಿಬ್ಬರಿಗೆ ನಾಳೆಯೇ ಮದುವೆ.
1: ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಚಲುವೆ ಚಲುವು, ಹೆಣ್ಣು ಅಂದ್ರೆ ಚಲುವು, ಚಲುವು ಅಂದ್ರೆ ಅಂತಿಂಥ ಚಲುವಲ್ಲ, ಹೆಣ್ಣು ಅಂದ್ರೆ ಪ್ರೀತಿ. ಅಂದಿನಿಂದಲೂ ಕೂಡ ಹೆಣ್ಮಕ್ಳು ಸಾಕಷ್ಟು ತ್ಯಾಗ ಬಲಿದಾನಗಳನ್ನ ಮಾಡ್ತಾ ಬಂದಿದ್ದಾರೆ. ಅದೇ ಥರ ಪ್ರೀತಿಯ ಸಂಕೇತ ತಾಜ್ ಮಹಲ್ ಅಂತ ನಾವೇನು ಕರಿತೀವಿ, ಈ ತಾಜ್ ಮಹಲ್ ಅನ್ನುವ ಒಂದು ಸುಂದರ ಸೌಧದ ನಿರ್ಮಾಣಕ್ಕೆ ಕಾರಣ ಆದವರು ಮುಮ್ತಾಜ್ ಮಹಲ್. ಮುಮ್ತಾಜ್ ಬೇಗಂ ಅವರ ನೆನಪಿಗಾಗಿ ಕಟ್ಟಿದಂಥ ಆ ಸುಂದರ ನಿರ್ಮಾಣ. 1631 ಮುಮ್ತಾಜ್ ಅವರು ಕೂಡ ಇದೇ ದಿನ ಜೂನ್ 17 ನಿಧನರಾಗಿದ್ದು, ಇತಿಹಾಸದಲ್ಲಿ ಗಮನಿಸಿದಾಗ ಎಷ್ಟೊಂದು ವೀರ ವನಿತೆಯರು ಇದೇ ದಿನ ನಮ್ಮನ್ನು ಅಗಲಿದ ದಿನ. ಅವರನ್ನು ಸ್ಮರಿಸುತ್ತಾ ನಾವು ಅವರೆಲ್ಲರಿಗೂ ಕೂಡ ಒಂದು ಭಕ್ತಿಯ ನಮಸ್ಕಾರವನ್ನು ಹೇಳೋಣ. ಭಾವಗೀತೆಗಳ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. 102.9 FM ನೀವು ಕೇಳ್ತಾ ಇರೋದು ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 8 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ G7 ಶೃಂಗಸಭೆಯ ಔಟ್ರೀಚ್ ಅಧಿವೇಶನದಲ್ಲಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಈ ಬಾರಿಯ ಕೆಂಪೇಗೌಡ ಜಯಂತಿ ದಿನದಂದು ಬೆಂಗಳೂರಿನ ಕೆಂಪೇಗೌಡ ಬಡಾವಣೆಯಲ್ಲಿ 15 ಲಕ್ಷ ಗಿಡಗಳನ್ನು ನೆಡಲು BDA ಮುಂದಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಇದೇ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ UG ಮರುಪರೀಕ್ಷೆ ಇದೇ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟ್ರೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026ರ FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಪೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಆಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು 1:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
4: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
5: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
3: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಭಾವಗೀತೆಗಳ ಪ್ರಸಾರ ಮುಗಿತು. ನಾವೀಗ ಚಿತ್ರಗೀತೆಗಳ ಜೊತೆಗೆ ದಿನ ವಿಶೇಷಗಳನ್ನ ತಿಳ್ಕೊಳ್ತಾ ಸಾಗೋಣ. ನೀವೀಗ ಕೇಳಿ ಚಿರಂಜೀವಿ ಚಿತ್ರದ ಒಂದು ಹಾಡು. ವಿಜಯ ನರಸಿಂಹ ಅವರು ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ದಾರೆ, ಹಾಡಿಗೆ ದನಿಯಾಗಿದ್ದಾರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ.

0: ಬಹದ್ದೂರ್ ಗಂಡು ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜೋದೇಶಂಕರ್ ಅವರು ಬರೆದಿದ್ರು, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಏನೋ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬ ಜನ ಮೆಸೇಜ್ ಕಳಿಸಿದ್ದೀರಿ. ಎಲ್ಲರೂ ಕೂಡ ನಾದೋಪಾಸನೆ ಚೆನ್ನಾಗಿತ್ತು, ಜೀಜಾಬಾಯಿ ಶಿವಾಜಿಯವರ ಕಥೆ ಚೆನ್ನಾಗಿತ್ತು, ಭಕ್ತಿ ಗೀತೆಗಳು ಚೆನ್ನಾಗಿತ್ತು ಅಂತ ಹೇಳಿದ್ದೀರಾ. ಹಾಗೇನೆ ಬಿ ಆರ್ ಉಮೇಶ್ ಅವರು ಕಳಿಸಿರುವಂತಹ ಸಂದೇಶ ಬಂದಿದೆ. ಗಾನಸಿಂಹ ಪಟ್ಟಸೋಮನಹಳ್ಳಿ ಇವರ ಸಂದೇಶ ಕೂಡ ನಾವು ಗಮನಿಸಿದ್ದೀವಿ. ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ, ಬೋಪ ವೆಂಕಟೇಶ್ ಅವರು ನಮಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳಿ ಬಹಳ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿರಲಿ, ಒಳ್ಳೆಯದೆಲ್ಲವೂ ಕೂಡ ಎಲ್ಲರಿಗೂ ಆಗಲಿ ಅಂತ ನಾಗರತ್ನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಜಾಜಿನಗರದಿಂದ ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಮಂಜುಳಾ ಮುನಿಯಪ್ಪ ಮೈಸೂರು ರೋಡ್ ಬೆಂಗಳೂರಿನಿಂದ, ಮನುಷ್ಯ ಸಂಘಜೀವಿ ಸಂಬಂಧಗಳ ಸರಪಳಿಯಲ್ಲಿ ಜೀವನ ಸಾಗಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ತೊಂದರೆ ಆದರೆ ಮರುಗುತ್ತೆ ನರಳುತ್ತೆ, ಸಂಬಂಧಗಳು ಕೆಡಬಾರ್ದು ಅಂತ ಹೇಳ್ತಾರೆ. ಪ್ರೇರಣಾ ಓಸೇಕರ ಇವರು ಗದಗ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಶಶಿಕಲಾ ಮಾದಯ್ಯ, ಲಿಖಿತ ಸ್ವೀಟಿ ಮಮತಾ ದಿನೇಶ್, ಪಂಕಜ ತಿಪ್ಟೂರು ಕೋಡಿಹಳ್ಳಿಯಿಂದ ನಾದೋಪಾಸನೆ ಭಾವಗೀತೆಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಎನ್ ಕೃಷ್ಣಮೂರ್ತಿ ಹನುಮಂತನಗರ ಸಂಗೀತ ವಿದ್ವಾನ್ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿಯನ್ನು ಕೇಳಿ ತುಂಬ ಖುಷಿಯಾಯಿತು ಅಂತಾರೆ. ಬಾಗಲಕೋಟೆ ಬನಹಟ್ಟಿ ಅಂಕುಶ್ ದೀಪ ಮಹಾದೇವ್ ಗುಮ್ಮಟಿ ನಮಸ್ಕಾರ, ಅನುದಿನದ ಸಂಗಾತಿ ವಿವಿಧ ಭಾರತಿ ಜೊತೆಯಾಗಿರ್ತೇವೆ, ನಾದೋಪಾಸನೆ ಜೀಜಾಬಾಯಿ ಶಿವಾಜಿ ಮಹಾರಾಜರ ಕಥೆ ಮಾತು ಮಾಹಿತಿ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಧೀಶ್ ಜೈನ್ ನಾಲ್ಕನೇ ತರಗತಿಯ ಪುಟಾಣಿ, ನಮಸ್ತೆ ಮುದ್ದು ಬುದ್ಧಿ ಮಾತ ಕೇಳಿಯೋ ಮುದ್ದು ಮಕ್ಕಳೇ, ನನ್ನ ಇಷ್ಟದ ಹಾಡು ಪ್ರಸಾರ ಮಾಡಿದ್ದೀರಾ, ಧನ್ಯವಾದ ಅಂತ ಹೇಳಿದ್ರೆ, ಶಿವಾನಂದ ಪುರತಪ್ಪ ಹೋಗಾರ್ ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದಿಂದ, ಬೆಳಿಗ್ಗೆ 6 ಗಂಟೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ನಮಸ್ಕಾರ ಅಂತ ಹೇಳ್ತಾರೆ. ಭಕ್ತಿಗೀತೆಗಳ ಕಾರ್ಯಕ್ರಮ ಚೆನ್ನಾಗಿತ್ತು, ಜೀಜಾಬಾಯಿ ಛತ್ರಪತಿ ಶಿವಾಜಿಯವರ ವಿಷಯ ಇಷ್ಟ ಆಯಿತು ಅಂತ. ಅರುಣಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು, ನರಗುಂದದ ಮಾರುತಿ ನಲ್ವಡೆ ಇವರೆಲ್ಲರೂ ಕಳಿಸಿರುವಂತಹ ಸಂದೇಶಗಳು ಬಂದಿದೆ. ಇದರ ಜೊತೆಗೆ ಮತ್ತಷ್ಟು ಸಂದೇಶಗಳ ರಾಶಿನೇ ಇದೆ. ಮತ್ತೊಮ್ಮೆ ನೋಡೋಣ ನಿಮ್ಮ ಸಂದೇಶಗಳೆಲ್ಲವನ್ನು ಕೂಡ. ಸಮಯ 8:15. ಇನ್ನೀಗ ಇಂಗ್ಲಿಷ್ ವಾರ್ತಾ ಪ್ರಸಾರಕ್ಕಾಗಿ ನಾವು ದೆಹಲಿ ಕೇಂದ್ರಕ್ಕೆ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. Good morning, I'm Sarabjit Kaur. The headlines. Prime Minister Narendra Modi calls on all nations to ensure security of global maritime routes and protect seafarers from conflict-related threats. Prime Minister Modi to meet US President Donald Trump on the sidelines of G7 summit in Avion, France today. Himachal Pradesh, Uttarakhand, Delhi, Uttar Pradesh, Haryana and Rajasthan reach consensus on implementation of long-pending Keshau Dam project to revive Yamuna River. National Testing Agency warns candidates against fake NEET re-exam paper leak claims. IMD issues orange alert for heavy rainfall over sub-Himalayan West Bengal and Sikkim today. And in men's cricket,

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಎಂಟು ಗಂಟೆ 34:34 ಸಮಯ ಆಗಿದೆ. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೇವೆ. ಇದೊಂದು ಚಂದದ ಹಾಡನ್ನ ಕೇಳಿ ಬನ್ನಿ. ಮುಂದಿನ ನಿಲ್ದಾಣ ಚಿತ್ರದ ಹಾಡು ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿದೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಹಾಡಿನ ನಂತರ ಒಂದಷ್ಟು ಸಂದೇಶಗಳನ್ನು ನೋಡೋಣ. ಸಂದೇಶಗಳ ಜೊತೆಗೆ ಹಾಡು, ಹಾಗೆ ಇಂದಿನ ವಿಶೇಷಗಳು ಮತ್ತೇನಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಹೋಗೋಣ. ಕೇಳ್ತಾನೀರಿ, ನಮ್ಮ ಜೊತೆಯಾಗಿರಿ. 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನೀವು ನಮ್ಮ ಸಂಗಡ.

ನಮಗೂ ಇನ್ನೂ ಓದೋದಿದೆ, ಎಷ್ಟೊಂದು ಮೆಸೇಜ್ಗಳು ಕಳಿಸಿದ್ದಾರೆ. ಬೆಳಿಗ್ಗೆ 5:10 ನಮಗೆ ಗುಡ್ ಮಾರ್ನಿಂಗ್, ಶುಭೋದಯ, ವಿವಿಧ ಭಾರತಿ, ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬೀದರ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಮನೆಯವರು, ಶರಣು ಶರಣಾರ್ಥಿ ಎಲ್ಲರಿಗೂ ಅಂತ ಹೇಳಿದ್ರೆ, ನ್ಯಾಮತಿ ನೇತಾಜಿ ರಸ್ತೆ ಶ್ರದತ್ ಮುಳೆ ಅವರು ಕೂಡ ಶುಭೋದಯ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಗತ. ಇನ್ನೂ 5:27 ನುಡಿಮುತ್ತುಗಳನ್ನು ನಾವು ಸಂಭ್ರಮಿಸಿದೆವು ಅಂತ ಹೇಳಿದ್ದಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ, ಕೌಸಲ್ಯ ಬನಶಂಕರಿ ಶುಭ ಮುಂಜಾನೆ ವಿವಿಧ ಭಾರತಿ ಅಂತ ಹೇಳ್ತಾರೆ. ಬೆಳಗಿನ ಪ್ರೀತಿಯ ಶುಭೋದಯಗಳು, ಅನುದಿನದ ಸಂಗಾತಿ ವಿವಿಧ ಭಾರತಿ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ನಲ್ಬೆಳಗು ಬುಧವಾರದ ಬೆಳಗಿನ ಸುಪ್ರಭಾತ, ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ನಿಲಯದ ಆತ್ಮೀಯ ಶ್ರೋತೃ ಮಿತ್ರ ನೆಲ ರಾಮಮೂರ್ತಿಯವರು ಹೇಳ್ತಾರೆ. ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್, ಧನುಷ್, ರಾಜಶ್ರೀ, ಖಿಲಾರಿ ಮನೆಯವರು ಶುಭೋದಯ ಕರ್ನಾಟಕ, ನಮಸ್ಕಾರ ಎಲ್ಲರಿಗೂ ಅಂತ ಹೇಳಿದ್ರೆ, ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್ ತುಮಕೂರಿನಿಂದ ಶುಭೋದಯ, ಗಣಪತಿಯ ಇಂಪಾದ ಹಾಡು ನಾದೋಪಾಸನೆ ಚೆನ್ನಾಗಿದೆ ಅಂತಾರೆ. ನಾಗರಾಜ್ ಕೊಡೇಕಲ್, ಗಂಗಾವತಿ, ಬೆಳಗಿನ ತಂಪಾದ ವಾತಾವರಣದಲ್ಲಿ ವಿಶ್ರಾಂತಿಯನ್ನು ಪಡೆದ ಮನಸ್ಸಿಗೆ ದಿನವಿಡೀ ಭರವಸೆಯ ಬೆಳಕು ಚೆಲ್ಲುವ ನಾದೋಪಾಸನೆ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇರುವ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಗೆ, ಹಾಗೆ ಮಾಂತ್ರಿಕ ಶಕ್ತಿಯ ನಿರೂಪಕರಿಗೆ ಶುಭ ಮುಂಜಾನೆ ಅಂತ ಹೇಳಿದ್ದೀರಾ. ಸಂಧ್ಯಾ ಮೋಹನ್, ಆರ್ಎಂ ನಗರ, ಕೆಆರ್ಪುರ, ಎಷ್ಟೊಂದು ಡೀಟೇಲ್ಸು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ವಿದ್ಯಾಭೂಷಣ ಅವರ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತಾರೆ. ಮತ್ತು ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಹನುಮಂತಪ್ಪ ಹುಲ್ಗಮ್ಮನವರ ಅಕ್ಷಯ ಪಾರ್ಕ್ನಿಂದ, ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣ ಪತ್ತಾರ್, ಮತ್ತು ಮಂಡಿಕಲ್ ಕೃಪಾ ಉಮೇಶ್, ವನಮಾಲಿ ಎನ್ನುವ ಹಾಡು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಗೀತಾ ಜೋಶಿ ಕಲಬುರಗಿಯಿಂದ, ಅಮ್ಮ ಎನ್ನುವ ಆಕರೆ ಎನ್ನುವ ಹಾಡು ಎಷ್ಟು ಚಂದದ ಹಾಡು, ಧನ್ಯವಾದಗಳು ಅಂತ ಹೇಳಿದ್ರೆ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಮತ್ತೆ ಚನ್ನಪ್ಪ ಜೆ ಪಿ ನಗರ ಇವರು ಕೂಡ, ಉಮೇಶ್ ಸಿರಿಗೆರೆ ಬಾಲ್ಯದಿಂದಲೂ ಜೀಜಾಬಾಯಿ ಅವರು ಶಿವಾಜಿ ಅವರಿಗೆ ಕೊಟ್ಟ ಸಂಸ್ಕಾರದ ಪಾಠ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಹೇಳ್ತಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಶುಭೋದಯ, ಜೀಜಾಬಾಯಿ, ಛತ್ರಪತಿ ಶಿವಾಜಿಯವರ ವಿಷಯ ಇಷ್ಟ ಆಯಿತು ಅಂತಾರೆ. ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ, ನಾದೋಪಾಸನೆ, ಶಿವಾಜಿ ಮಹಾರಾಜರ ಕುರಿತ ಕಾರ್ಯಕ್ರಮ, ಭಕ್ತಿಗೀತೆ ಎಲ್ಲವೂ ಕೂಡ

ಕುರುಕ್ಷೇತ್ರ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇನ್ನು ಜೂನ್ ತಿಂಗಳ 17ನೇ ತಾರೀಕು, ಈಗಾಗಲೇ ನಾವು ಎರಡು ವಿಶೇಷಗಳನ್ನು ತಿಳ್ಕೊಂಡ್ವಿ ಈ ದಿನದ ವಿಶೇಷಗಳನ್ನು. ಹಾಗೆ ಪ್ರತಿಯೊಂದು ದಿನಕ್ಕೂ ಕೂಡ ಸಾಕಷ್ಟು ವಿಶೇಷಗಳು, ಬೇರೆ ಬೇರೆ ರೀತಿಯ ಘಟನಾವಳಿಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ಜೂನ್ ತಿಂಗಳ 17ನೇ ತಾರೀಕು ಭಾರತೀಯ ಇತಿಹಾಸದಲ್ಲಿ ಸಾಕಷ್ಟು ಘಟನೆಗಳನ್ನು ನಾವು ಮೆಲುಕು ಹಾಕಬಹುದು ಅಂತ ಹೇಳಿದಾಗ, ಪ್ರೀತಿಯ ಸಂಕೇತ ತಾಜ್ ಮಹಲನ್ನು ನಿರ್ಮಾಣ ಮಾಡಲಾಗಿದೆ. ಪ್ರೀತಿಯ ಮಡದಿ ಮುಮ್ತಾಜ್ ಮಹಲ್ ಅವರ ನೆನಪಿಗೋಸ್ಕರ 1631ರಲ್ಲಿ ಮುಮ್ತಾಜ್ ಮಹಲ್ ಅವರು ತಮ್ಮ ಹೆರಿಗೆಯ ಸಮಯದಲ್ಲಿ ನಿಧನರಾದರು ಅಂತ ಕೂಡ ನಮಗೆ ಇತಿಹಾಸ ಹೇಳುತ್ತೆ. ಅವರ ಒಂದು ಸ್ಮರಣೆಯನ್ನು ಕೂಡ ನಾವು ಮಾಡಬಹುದು. ಜೊತೆಗೆ ಮೊಘಲ್ ಒಂದು ಆಡಳಿತ, ಅದರ ಜೊತೆಗೆ ಬ್ರಿಟಿಷರ ಆಡಳಿತದಲ್ಲಿದ್ದಾಗ 1839ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ನಿಧನರಾಗಿದ್ದು ಕೂಡ ಇದೇ ದಿನ. ಅದರ ಜೊತೆಗೆ ಈಗಾಗಲೇ ನಾವು ತಿಳ್ಕೊಂಡ್ವಿ 1858 ರಾಣಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಅವರು ಕೂಡ ನಿಧನರಾಗಿದ್ದು ಇದೇ ದಿನ. ಇನ್ನು 1917 ಮಹಾತ್ಮ ಗಾಂಧೀಜಿಯವರು ಮತ್ತು ಕಸ್ತೂರ್ಬಾ ಅವರು ಅಹಮದಾಬಾದ್ನ ಸಬರ್ಮತಿ ಆಶ್ರಮದ ಒಂದು

ಆಶ್ರಮದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದಂತಹ ದಿನ ಕೂಡ ಇದೇ ದಿನ ಜೂನ್ 17. 1950ರಲ್ಲಿ ಭಾರತದ ಪರ 7 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಂತಹ ಕ್ರಿಕೆಟ್ ಆಟಗಾರ ಸೈಯದ್ ವಜೀರ್ ಅಲಿಯವರು ನಿಧನರಾಗಿದ್ದು ಕೂಡ ಇದೇ ದಿನ. ಹಾಗೆ ಪ್ರಸಿದ್ಧ ನಟ ಮೋತಿಲಾಲ್ ಅವರು ಕೂಡ ನಮ್ಮನ್ನು ಅಗಲಿದ ದಿನ ಜೂನ್ 17. ಮತ್ತೊಂದು ಹಾಡನ್ನ ಕೇಳ್ತಾ ಬರೋಣ. ಅನುಷ್ಕಾ ಚಿತ್ರದ ಹಾಡು, ಈಶಾ ಸುಚಿ ವಿಜಯಪ್ರಕಾಶ್ ಅವರ ಯೋಗಳ ಧ್ವನಿ, ವಿಕ್ರಮ್ ಸೆಲ್ವಾ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ.

0: ಚಂದದ ಹಾಡುಗಳ ಜೊತೆಗೆ ಮಾತು ಮಾಹಿತಿಯ ಈ ಪ್ರಯಾಣ ಸಾಗ್ತಾ ಇದೆ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಇವತ್ತಿನ ಒಂದು ವಿಶೇಷವನ್ನು, ಇನ್ನೊಂದು ವಿಶೇಷವನ್ನು ನಾವು ಗಮನಿಸುವುದಾದರೆ ಜೂನ್ 17 ರಾಜಕೀಯ ಮುತ್ಸದ್ದಿ. ಸ್ವಾತಂತ್ರ್ಯ ಹೋರಾಟಗಾರ, ಹೆಸರಾಂತ ವಕೀಲ ಕೈಲಾಶ್ ನಾಥ್ ಕಾಟ್ಜು ಅವರ ಜನ್ಮದಿನ. ಹೌದು, ರಾಜಕೀಯವಾಗಿ ಆಮೇಲೆ ವಕೀಲರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೆಸರನ್ನು ಮಾಡಿದ್ರು. 1887 ಜೂನ್ 17 ಕೈಲಾಶ್ ನಾಥ್ ಕಾಟ್ಜು ಅವರ ಜನ್ಮದಿನ. ಹಿರಿಯ ರಾಜಕಾರಣಿ, ದೇಶದ ರಾಜಕೀಯದಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ರು. ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಅಂದರೆ ಸಾಕಷ್ಟು ಐತಿಹಾಸಿಕವಾಗಿ ಕೂಡ ಅವರು ವಕೀಲರಾಗಿ ಯಶಸ್ಸನ್ನು ಪಡೆದ್ರು. ಬಹಳಷ್ಟು ಪ್ರೇಮ್ ಸಹಗಲ್, ಗುರುಭಕ್ಷ್ ಸಿಂಗ್ ಮತ್ತು ಶಾ ನವಾಜ್ ಖಾನ್ ಅವರಂತಹ ವೀರ ಸೇನಾಧಿಕಾರಿಗಳನ್ನು ತಮ್ಮ ವಾದ ಮಾಡಿ ಅವರನ್ನು ಕಾನೂನಿನ ಒಂದು ಕುಣಿಕೆಯಿಂದ ಅವರಿಗೆ ಅಂದರೆ ಮರಣದಂಡನೆಯಿಂದ ತಪ್ಪಿಸುವಲ್ಲಿ ಇವರ ಒಂದು ವಾದಗಳು ದೇಶದಾದ್ಯಂತ ಭಾರಿ ದೇಶಭಕ್ತಿಯ ಅಲೆಯನ್ನು ಎಬ್ಬಿಸಿದ್ವು. ಹಾಗೆಯೇ ಮತ್ತು ಅವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಅದರ ಜೊತೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಅವರು ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ. ಅವರ ಒಂದು ಕಾನೂನು ಮತ್ತು ವೃತ್ತಿ ಜೀವನದ ಅನುಭವಗಳನ್ನು ಕುರಿತು ಎಕ್ಸ್ಪೆರಿಮೆಂಟ್ಸ್ ಇನ್ ಅಡ್ವೊಕಸಿ ಎನ್ನುವಂಥ ಒಂದು ನ್ಯಾಯಾಲಯಗಳನ್ನು ಸುದೀರ್ಘ ವಕೀಲಿ ವೃತ್ತಿಯ ಅನುಭವಗಳನ್ನು ಕೂಡ ಅವರು ದಾಖಲಿಸಿದ್ದಾರೆ. ಕ್ರಿಮಿನಲ್ ಮತ್ತು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗಳ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದರಿಂದಾಗಿ ಕಾನೂನು ವಿದ್ಯಾರ್ಥಿಗಳಿಗೆ, ವಕೀಲರಿಗೆ ಒಂದು ಮಾರ್ಗದರ್ಶಿಯಾಗಿರುವಂಥ ಕಾನೂನು ಟಿಪ್ಪಣಿಗಳು ಇದು ಅಂತಲೇ ಹೇಳಲಾಗುತ್ತೆ. ಕೈಲಾಶ್ ನಾಥ್ ಕಾಟ್ಜು ಅವರು ಒಂದು ದೂರದೃಷ್ಟಿಯನ್ನು ಹೊಂದಿದ್ದರು. ಹಾಗಾಗಿಯೇ ಅವರು 1951 ಚಂಬಲ್ ನದಿ ಯೋಜನೆಯನ್ನು ಕೂಡ ತಮ್ಮ ಪ್ರದೇಶಕ್ಕೆ ತರುವಲ್ಲಿ ಒಂದು ಏನು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಕೈಲಾಶ್ ನಾಥ್ ಕಾಟ್ಜು ಅವರ ಒಂದು ಸಾಕಷ್ಟು ಕಾನೂನಿನ ಅನುಭವವನ್ನು ಅವರು ದಾಖಲಿಸಿಟ್ಟಿದ್ದಾರೆ. ಕೈಲಾಶ್ ನಾಥ್ ಕಾಟ್ಜು ಅವರ ಮೊಮ್ಮಗ ಕೂಡ ನ್ಯಾಯಮೂರ್ತಿಗಳಾಗಿ ದೇಶದಲ್ಲಿ ಹೆಸರಾಗಿದ್ದಾರೆ, ಮಾರ್ಕಂಡೇಯ ಕಾಟ್ಜು ಅಂತ. ಇವರ ತಂದೆ ಅಂದರೆ ಮಾರ್ಕಂಡೇಯ ಕಾಟ್ಜು ಅವರ ತಂದೆ ಶಿವನಾಥ್ ಕಾಟ್ಜು ಅವರು ಕೂಡ ನ್ಯಾಯಾಧೀಶರಾಗಿ ಹೆಸರಾಗಿದ್ದಾರೆ. ಒಟ್ಟಾರೆ ವಕೀಲರಾಗಿ, ನ್ಯಾಯಾಧೀಶರಾಗಿ ಕೈಲಾಶ್ ನಾಥ್ ಕಾಟ್ಜು ಅವರು ದೇಶಕ್ಕೆ ಒಂದು ಅಪ್ರತಿಮ ಸೇವೆಯನ್ನು ಸಲ್ಲಿಸಿದಂಥವರು.
1: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ. ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ಇನ್ನು ಮತ್ತೊಬ್ರು ಲಿಯಾಂಡರ್ ಪೇಸ್, ನಮ್ಗೆಲ್ಲ ಗೊತ್ತಿರುವ ಹಾಗೆ ಟೆನಿಸ್ ಆಟಗಾರ, ಅವರ ಜನ್ಮದಿನ ಕೂಡ ಇಂದು 1973 ಜೂನ್ 17 ಲಿಯಾಂಡರ್ ಪೇಸ್ ಅವರು ಜನಿಸಿದ್ದು. ಲಿಯಾಂಡರ್ ಪೇಸ್ ಅವರ ಒಂದು ಸಾಧನೆಯ ಆದಿ ಟೆನಿಸ್

ಆಟಗಾರರಾಗಿ ಬಹಳ ರೋಚಕವಾದದ್ದು. 7 ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ವಿಶ್ವದ ಏಕೈಕ ಟೆನಿಸ್ ಆಟಗಾರ ಅನ್ನುವ ದಾಖಲೆ ಅವರ ಹೆಸರಿನಲ್ಲಿದೆ. ಹಾಗೆಯೇ 1996 ಅಟ್ಲಾಂಟಾ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಟೆನಿಸ್ನಲ್ಲಿ ಒಲಿಂಪಿಕ್ ಪದಕವನ್ನು ಗೆದ್ದ ಮೊದಲ ಏಷ್ಯನ್ ಅನ್ನುವ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದರು ಲಿಯಾಂಡರ್ ಪೇಸ್. ವೃತ್ತಿಜೀವನದಲ್ಲಿ ಪುರುಷರ ಡಬಲ್ಸ್ನಲ್ಲಿ ಫ್ರೆಂಚ್ ಓಪನ್ ಮತ್ತು ಯುಎಸ್ ಓಪನ್ಗಳಲ್ಲಿ ತಲಾ 3 ಬಾರಿ ಆಸ್ಟ್ರೇಲಿಯನ್ ಮತ್ತು ವಿಂಬಲ್ಡನ್ ಪ್ರಶಸ್ತಿಗಳನ್ನು ತಲಾ 1 ಬಾರಿ ಗೆದ್ದಿದ್ದಾರೆ. 10 ಮಿಶ್ರ ಡಬಲ್ಸ್ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಟೆನಿಸ್ ಇತಿಹಾಸದಲ್ಲಿ ಶ್ರೇಷ್ಠ ಡಬಲ್ಸ್ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ಲಿಯಾಂಡರ್ ಪೇಸ್.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಲ್ಲ ಕಾರ್ಯಕ್ರಮಗಳನ್ನ ಶುಭೋದಯ ಕರ್ನಾಟಕ ಆಯಿತು, ಕನ್ನಡ ರತ್ನ ಭಂಡಾರ, ಭಾವಗೀತೆ, ನಾದೋಪಾಸನೆ ಎಲ್ಲವನ್ನು ಮುಗಿಸ್ತಾ ನಾವೀಗ 9:05 ಸಮಯ ತಲುಪಿದ್ದೇವೆ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಸಾಗೋಣ. ಚಂದದ ಹಾಡುಗಳ ಜೊತೆಗೆ ಒಂದಷ್ಟು ಮಾತು ಮಾಹಿತಿಯ ಹೂರಣ ಇಂದಿನ ವಿಶೇಷ. ಸಾಮಾನ್ಯವಾಗಿ ಜೂನ್ ತಿಂಗಳು ಬಂತು ಅಂದರೆ ನಮ್ಮೆಲ್ಲ ಮಾತುಕತೆ ಪರಿಸರ, ಮಣ್ಣು, ಗಿಡ, ಮರ, ಹೀಗೆ ಒಂದಿಷ್ಟು ಪ್ರಕೃತಿಯ ಸುತ್ತಮುತ್ತನೇ ಸಾಗುತ್ತೆ. ಒಂದಷ್ಟು ಆಚರಣೆಗಳು ಕೂಡ ಇದೇ ದಿಕ್ಕಿನಲ್ಲಿ ಕೇಳಬಹುದು. ಜೂನ್ ತಿಂಗಳ 17 ಮತ್ತೊಂದು ವಿಶೇಷವಾದ ದಿನ ಇದೆ. ಮರುಭೂಮಿ ಮತ್ತು ಬರವನ್ನ ಎದುರಿಸಲು ವಿಶ್ವದಾದ್ಯಂತ ವಿಶ್ವ ದಿನವನ್ನಾಗಿ ಅಂದರೆ ಭೂಮಿಯ ಚೇತರಿಕೆಗೆ, ಪರಿಸರ ಸಂರಕ್ಷಣೆಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಮರುಭೂಮಿ ಆಗಬಾರ್ದು. ಭೂಮಿ ಯಾವಾಗಲೂ ನಂದನವನವಾಗಿ ನಳನಳಿಸ್ತಾ ಇರಬೇಕು, ಅದು ಮರುಭೂಮಿ ಆಗಬಾರ್ದು. ಹಾಗೆ ಬರವನ್ನು ಕೂಡ ಎದುರಿಸೋದಕ್ಕೆ ಬೇಕಾದಂಥ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಾನೆ ಪ್ರತಿ ವರ್ಷ ಜೂನ್ ತಿಂಗಳ 17 ಮರುಭೂಮಿ ಮತ್ತು ಬರವನ್ನು ಎದುರಿಸಲು ವಿಶ್ವ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತೆ. ಇದರ ಬಗ್ಗೆ ಒಂದಷ್ಟು ಮಾತು ಮಾಹಿತಿಯ ಜೊತೆಗೆ ಚಂದದ ಹಾಡುಗಳು ಕೂಡ ನಿಮ್ಮ ಜೊತೆಯಾಗಿರುತ್ತೆ. ಕೇಳ್ತಾನೇರಿ, ವಿವಿಧ ಭಾರತಿ ಜೊತೆಯಾಗಿರಿ.

ಪುರಂದರದಾಸರ ರಚನೆಯನ್ನ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರಕ್ಕೆ ಅಳವಡಿಸಿದವರು ಹಂಸಲೇಖ. ಹಾಡಿಗೆ ದನಿಯಾಗಿದ್ರು ಚಿತ್ರ. ಜೂನ್ ತಿಂಗಳ 17ನೇ ತಾರೀಕು ಮರುಭೂಮೀಕರಣ ಬರ ತಡೆ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಭೂಮಿ ಮರುಭೂಮಿ ಆಗಬಾರ್ದು, ಅದು ಗಿಡ ಮರ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳಿಂದ ಕೂಡಿರಬೇಕು. ಕಾಡಿರಬೇಕು, ಹುಲ್ಲುಗಾವಲಿರಬೇಕು, ಉದ್ಯಾನವನಗಳಿರಬೇಕು, ಬೆಳೆ ಬೆಳೆಯುವಂಥ ಗದ್ದೆ ತೋಟಗಳಿಂದ ಕೂಡಿರಬೇಕು. ಆಗಲೇ ಭೂಮಿ ಮೇಲಿನ ಎಲ್ಲ ಜೀವಿಗಳು

ಕೂಡ ತಿಂದು ಉಂಡು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ. ಮಣ್ಣು ಅಂತ ತಿಳಿದ್ರೆ ಅದು ಬರೀ ಮಣ್ಣು, ಆದರೆ ವಿಶೇಷವಾಗಿ ನೋಡಿದಾಗ ಎಲ್ಲವೂ ಇರೋದು ಮಣ್ಣಿನಲ್ಲೇ. ಮಣ್ಣಿನಲ್ಲೇ ಅನ್ನ ಇದೆ, ಚಿನ್ನ ಇದೆ, ಗಣಿಗಳಿವೆ, ನೀರು, ಗೊಬ್ಬರ ಎಲ್ಲವೂ ಇರೋದು ಮಣ್ಣಿನಲ್ಲಿ. ಮಣ್ಣು ಅಂದರೆ ಸಂಪತ್ತು, ಜಮೀನು, ಕಾಡು, ಹೊಲ, ಗದ್ದೆ, ತೋಟ ಎಲ್ಲವೂ ಮಣ್ಣಿನಲ್ಲೇ. ಈ ಮಣ್ಣು ಅಂದರೆ ಈ ಭೂಮಿಯನ್ನು ಮರುಭೂಮಿ ಆಗದ ಹಾಗೆ ತಡೆಯೋದು, ಅಥವಾ ಭೂಮಿಯ ಮೇಲೆ ಬರ ಬರದೇ ಇರುವ ಹಾಗೆ ತಡೆಯೋದಕ್ಕೆ ಏನೇನು ಕ್ರಮಗಳು ಬೇಕೋ ಆ ಎಲ್ಲ ಕ್ರಮಗಳನ್ನು ಕೂಡ ಅನುಸರಿಸಬೇಕು. ಅದರ ಬಗ್ಗೆ ಒಂದಷ್ಟು ಜಾಗೃತಿಯನ್ನು ಉಂಟು ಮಾಡುವುದೇ ಈ ದಿನದ ವಿಶೇಷ, ಮರುಭೂಮೀಕರಣ ಬರ ತಡೆ ದಿನ. ಒಡ ಹುಟ್ಟಿದವಳು ಚಿತ್ರದ ಹಾಡು, ಮನು ಅವರ ಹಾಡುಗಾರಿಕೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಪಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ನಿಜಾನೇ, ಬರವನ್ನ ತಡಿಬೇಕು ಅಂದ್ರೆ ನಾವೆಲ್ಲರೂ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಲೇಬೇಕು. ಬರಗಾಲವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಪ್ರಕೃತಿಯ ಸಂರಕ್ಷಣೆ ಮಾಡಬೇಕು, ನೀರಿನ ಮಿತ ವ್ಯಯ ಅಂತೂ ಆಗಲೇಬೇಕು. ಹಾಗೆ ಈಗಂತೂ ಜೂನ್ ಮಳೆಗಾಲ, ಸಾಧ್ಯವಾದಷ್ಟು ಮಳೆ ನೀರಿನ ಕೊಯ್ಲನ್ನು ಮಾಡಿಕೊಳ್ಬಹುದು. ಪ್ರತಿಯೊಂದು ಮನೆ ಕಚೇರಿ ಹೊಲಗಳಲ್ಲಿ ಕೂಡ ಮಳೆ ನೀರನ್ನು ಸಂಗ್ರಹ ಮಾಡಿ ಅಂತರ್ಜಲವನ್ನು ಹೆಚ್ಚಿಸ್ಕೊಳ್ಬಹುದು. ಬಾವಿ ಕೊಳವೆ ಬಾವಿ ಕೆರೆಗಳಿಗೆ ನೀರು ಹರಿದು ಹೋಗುವಂತಹ ನೀರುಗಳನ್ನು ಇಂಗುಗುಂಡಿ ಮಾಡಿ ಅಲ್ಲಿ ನೀರಿನ ಅಂತರ್ಜಲದ ಮಟ್ಟ ಏರುವ ಹಾಗೆ ನಾವು ಮಾಡಿಕೊಳ್ಬಹುದು. ನಮ್ಮ ಸಾಂಪ್ರದಾಯಿಕ ಜಲ ಮೂಲಗಳು ಅಂದರೆ ಕೆರೆಗಳು, ಕಲ್ಯಾಣಿಗಳು, ಕಾಲುವೆಗಳನ್ನು ಸ್ವಚ್ಛ ಮಾಡಿಕೊಂಡು ಅವುಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಬಹುದು. ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ನೇರವಾಗಿ ನೀರು ಬೆಳೆಗಳಿಗೆ ಸಿಗುವ ಹಾಗೆ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳನ್ನು ಕೂಡ ಮಾಡಿಕೊಂಡು ನೀರನ್ನು ಉಳಿಸೋದು ಮತ್ತು ಕಡಿಮೆ ನೀರು ತಗೊಳ್ಳುವಂಥ ಅಂದರೆ ಬರ ನಿರೋಧಕ ಕಡಿಮೆ ನೀರಾವರಿ ಇರುವಂಥ ಒಂದಷ್ಟು ಬೆಳೆಯನ್ನು ಬೆಳ್ಕೊಳ್ಳೋದು, ಸಿರಿಧಾನ್ಯಗಳು, ರಾಗಿ, ನವಣೆ, ದ್ವಿದಳ ಧಾನ್ಯಗಳು ಇವುಗಳ ಕಡೆಗೆ ಗಮನ ಹರಿಸಬೇಕು. ಮತ್ತು ಮಣ್ಣಿನ ತೇವಾಂಶ ಅನ್ನು ಉಳಿಸ್ಕೊಳ್ಬೇಕು ಅಂದರೆ ಈಗಾಗಲೇ ಬಹಳಷ್ಟು ಕೃಷಿಯಲ್ಲಿ ಬಂದಿರುವಂಥ ತಂತ್ರಜ್ಞಾನಗಳು, ಮಣ್ಣಿನ ಹೊದಿಕೆ ಮಲ್ಚಿಂಗ್ ಅಂತಾರೆ, ಇಂಥ ಒಂದು ಕ್ರಮಗಳನ್ನು ಕೂಡ ಮಾಡಬೇಕು. ಜೊತೆಗೆ ಅರಣ್ಯೀಕರಣ, ಮರಗಳನ್ನು ಹೆಚ್ಚಾಗಿ ಬಳಸಬೇಕು, ಮರುಭೂಮಿ ಆಗದ ಹಾಗೆ ನಾವು ತಡಿಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ಮರಗಳನ್ನು ನೆಡಬೇಕು. ಗಿಡ ಮರಗಳನ್ನು ನೆಟ್ಟಾಗ ಮಾತ್ರ ಭೂಮಿಯ ಸವಕಳಿಯನ್ನು ನಾವು ತಡಿಬಹುದು. ಗಿಡ ಮರಗಳನ್ನು ಬೆಳೆಸಿ ಮರುಭೂಮಿ ಆಗದ ಹಾಗೆ ನಂದನ ವನವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದಷ್ಟು ಪ್ರದೇಶಗಳು ಅಂದರೆ ಬಂಜರು ಭೂಮಿ, ಅಲ್ಲೇನು ಬೆಳೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಗಿಡ ಮರಗಳನ್ನು ನೆಟ್ಟು ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಅಥವಾ ಆಹಾರ ಸಿಗುವಂಥ ಒಂದಷ್ಟು ಗಿಡಗಳನ್ನು ಬೆಳೆಸಿದಾಗಲೂ ಕೂಡ ಅದರಿಂದನೂ ಕೂಡ ನಮ್ಮ ಭೂಮಿ ಮರುಭೂಮಿ ಆಗೋದನ್ನು ನಾವು ತಡೆಯೋದಕ್ಕೆ ಸಾಧ್ಯ ಇದೆ.

ಇಂದಿನ ವಿಶೇಷ ಕಾರ್ಯಕ್ರಮನ ಕೇಳ್ತಾ ಎರಡು ಹಾಡುಗಳನ್ನ ಕೇಳಿದ್ರಿ. ಎಂದು ನಿನ್ನವನೇ ಚಿತ್ರದ ಹಾಡು ಪಿ ವಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ವಿಜಯ್ ನರಸಿಂಹ ಅವರು ಹಾಡನ್ನ ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಹಾಡು ಮೂಡಲ್ ಕುಣಗಲ್ ಕೆರೆ ಅಂತ ನಾಗದಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಈ ಗೀತೆಗೆ ನಂದಿತಾ ಮತ್ತು ರಾಮ್ಪ್ರಸಾದ್ ಅವರ ಧ್ವನಿ, ಮನೋಮೂರ್ತಿಯವರ ಸಂಗೀತವಿತ್ತು. 2026 ಜೂನ್ ತಿಂಗಳ 17ನೇ ತಾರೀಕು ಮರುಭೂಮೀಕರಣ ಮತ್ತು ಬರ ತಡೆ ದಿನ ಅಂತೇಳಿ ಆಚರಿಸ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲೇ ಬಹಳ ಚೆನ್ನಾಗಿತ್ತೇನೋ ಪರಿಸರ ಅನ್ನುವ ಮಾತು ನಿಜ. ಯಾಕಂದರೆ ಇಷ್ಟೊಂದು ಕಾಡುಗಳನ್ನು ಕಡಿತಾ ಇರಲಿಲ್ಲ, ಕಾಂಕ್ರೀಟ್ ಕಟ್ಟಡಗಳನ್ನು, ಕಾಂಕ್ರೀಟ್ ಕಾಡನ್ನು ನಿರ್ಮಿಸ್ತಾ ಇರಲಿಲ್ಲ. ಕೆರೆಗಳು, ಕಟ್ಟೆಗಳು, ಕೊಳವೆ ಬಾವಿ ಇರಲಿಲ್ಲ, ಬಾವಿಗಳು, ತೆರೆದ ಬಾವಿಗಳು ಹೆಚ್ಚಾಗಿತ್ತು. ಒಂದಷ್ಟು ಹುಲ್ಲುಗಾವಲುಗಳನ್ನು ಕೂಡ ಹಿಂದಿನವರು ಇಟ್ಕೊಂಡಿದ್ರು. ಅದು ಏನು ಊರಿನಲ್ಲಿರುವಂಥ ದನ ಕರುಗಳು ಮೇಯಲಿಕ್ಕೆ, ಬೇರೆ ಬೇರೆ ಉದ್ದೇಶಗಳಿಗಾಗಿ ಊರಿನ ಸುತ್ತಮುತ್ತ, ಹಳ್ಳಿಗಳ ಸುತ್ತಮುತ್ತ ಒಂದಷ್ಟು ಪ್ರದೇಶವನ್ನು ಹಾಗೆ ಇಟ್ಕೊಳ್ತಾ ಇದ್ರು. ಇದರಿಂದಾಗಿ ಭೂ ಸವಕಳಿ ಅನ್ನೋದು ಕಡಿಮೆ ಆಗ್ತಾ ಇತ್ತು. ಅಲ್ಲಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಗಿಡಗಳಿರ್ತಾ ಇತ್ತು, ಧಾರಾಳವಾಗಿ ಹುಲ್ಲು ಕೂಡ ಬೆಳೀತಾ ಇತ್ತು. ಇದರಿಂದಾಗಿ ಕೂಡ ಭೂ ಸವಕಳಿ ಕಡಿಮೆಯಾಗಿ ಮರುಭೂಮೀಕರಣ ಅಥವಾ ಬರವನ್ನು ತಡೆಯೋದಕ್ಕೆ ಒಂದು ರೀತಿಯಾಗಿ ಪರೋಕ್ಷವಾಗಿ ಕಾರಣ ಆಗ್ತಾ ಇತ್ತು. ಆದರೆ ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಭೂ ಸವಕಳಿ ಜಾಸ್ತಿ ಆಗ್ತಾ ಇದೆ. ಭೂಮಿ ಸವೆಯದ ಹಾಗೆ ಇರಬೇಕು ಅಂದರೆ ಭೂಮಿ ತಟಸ್ಥವಾಗಿರಬೇಕು. ಮತ್ತೆ ಮತ್ತೆ ಭೂಮಿಯನ್ನೆಲ್ಲ ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿದಾಗ ಭೂ ಸವಕಳಿ ಜಾಸ್ತಿ ಆಗುತ್ತೆ, ಮರುಭೂಮಿ ಕೂಡ ಆಗತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ಬರಗಾಲದ ವಿರುದ್ಧ ಒಂದಷ್ಟು ಆರಂಭಿಕ ಎಚ್ಚರಿಕೆಗಳನ್ನು ತಗೊಳ್ಬೇಕು ಅಂತ. ಬರಗಾಲದ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಎಲ್ಲಿ ಬರಬಹುದು ಬರ, ಎಲ್ಲಿ ಸರಿಯಾಗಿ ಮಳೆ ಆಗಿಲ್ಲ ಅನ್ನೋದನ್ನು ಗಮನಿಸಿ ಆ ಪ್ರದೇಶದ ಜನರಿಗೆ ಕುಡಿಯುವ ನೀರು ಮತ್ತು ಬೇಕಾದಂಥ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ದಿಕ್ಕಿನಲ್ಲಿ ಕೂಡ ಕೆಲಸ ಮಾಡೋದಕ್ಕೋಸ್ಕರನೇ ಬರ ತಡೆ ದಿನ ಅಂತ ಕೂಡ ಆಚರಿಸಲಾಗುತ್ತೆ. ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಪ್ರದೇಶಗಳಲ್ಲಿ ಈಗಾಗಲೇ ಹೇಳ್ತಾ ಇದ್ದಾರೆ, ಬರಬೇಕಾದಷ್ಟು ಮಳೆ ಬಂದಿಲ್ಲ, ಕುಡಿಯೋ ನೀರಿಗೂ ಕೂಡ ಕಷ್ಟ ಆಗಬಹುದು ಮುಂದಿನ ದಿನಗಳಲ್ಲಿ. ಭೂಮಿಗೆ ಬೀಜವನ್ನು ಹಾಕಿ ಬಿತ್ತನೆ ಮಾಡಿ ಅವು ಬೆಳೆ ಬಂದರೆ ಮಾತ್ರ ರೈತರ ಬದುಕು ಹಸನಾಗೋದಕ್ಕೆ ಸಾಧ್ಯ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಬರಬೇಕಾದಷ್ಟು ಮಳೆ ಬಂದಿಲ್ಲ, ಹಾಗಾಗಿ ಒಂದು ರೀತಿ ಆತಂಕದ ವಾತಾವರಣ ಆಗಿದೆ. ಅದಕ್ಕೋಸ್ಕರನೂ ಕೂಡ ಬರ ತಡೆ ದಿಕ್ಕಿನಲ್ಲಿ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದರ ಕಡೆಗೆ ನಾವು ಗಮನ ಹರಿಸಬೇಕು ಅನ್ನೋದು ಜೂನ್ 17 ಮರುಭೂಮೀಕರಣ ಬರ ತಡೆ ದಿನಾಚರಣೆಯ ಉದ್ದೇಶ.

0: ಗಂಧದ ಗುಡಿ ಚಿತ್ರದ ಹಾಡು ಚಿವುದೇಶಂಕರ್ ಅವರು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಪಿಬಿ ಶ್ರೀನಿವಾಸ್ ಅವರು ಹಾಡಿಗೆ ಧ್ವನಿಯಾಗಿದ್ದು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ, ಮರುಭೂಮೀಕರಣ ಮತ್ತು ಬರ ತಡೆ ದಿನವನ್ನಾಗಿ ಆಚರಿಸಲಾಗುತ್ತೆ ಜೂನ್ 17 ತಾರೀಕು. ನಮ್ಮ ದೇಶದಲ್ಲಿ ಕೂಡ ಮರುಭೂಮೀಕರಣ ಮತ್ತು ಭೂ ಸವಕಳಿ ಕೂಡ ಆತಂಕಕಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ಸಿದ್ಧಪಡಿಸಿರುವಂಥ ಒಂದು ವರದಿಯ ಪ್ರಕಾರ ನಮ್ಮ ದೇಶದ ಭೂ ಪ್ರದೇಶದ 29% ಹೆಚ್ಚು ಭಾಗ, ಅಂದರೆ ಸಾಕಷ್ಟು ಭೂಮಿ, 97.84 ಮಿಲಿಯನ್ ಹೆಕ್ಟೇರ್ ಭೂಮಿ ಈಗಾಗಲೇ ಸವಕಳಿಗೆ ಒಳಪಟ್ಟಿದೆ. ನಮ್ಮ ದೇಶದಲ್ಲಿ ಮರುಭೂಮಿ ಮತ್ತು ಬಂಜರ ಭೂಮಿ ಹೆಚ್ಚಾಗೋದಕ್ಕೆ ಸಾಕಷ್ಟು ಕಾರಣಗಳನ್ನು ಹೇಳ್ತಾರೆ. ನೀರಿನಿಂದ ಮಣ್ಣಿನ ಸವೆತ ಜಾಸ್ತಿ ಆಗುತ್ತೆ. ಮರುಭೂಮೀಕರಣ ಆಗೋದಕ್ಕೆ ಹೆಚ್ಚು ಮಳೆ ಮತ್ತು ಪೂರಕವಲ್ಲದ, ಸರಿಯಾಗಿ ವೈಜ್ಞಾನಿಕವಲ್ಲದ ಕೃಷಿ ಪದ್ಧತಿಯಿಂದ ಭೂಮಿಯ ಮೇಲಿನ ಮಣ್ಣು ಕೊಚ್ಚಿ ಹೋಗ್ತಾ ಇದೆ. ಮತ್ತು ಅತಿಯಾದ ಅರಣ್ಯ ನಾಶದಿಂದಾಗಿ, ನಗರೀಕರಣದಿಂದಾಗಿ ಕೂಡ ಭೂಮಿಯ ಮೇಲಿನ ಹಸಿರು ಹೊದಿಕೆ ಕಡಿಮೆ ಆಗ್ತಾ ಇದೆ. ತೀವ್ರವಾದ ಗಾಳಿ ಬೀಸುವಂಥ ಸಂದರ್ಭದಲ್ಲಿ ಕೂಡ ಮಣ್ಣು ಮತ್ತು ಮರಳು ಕೊಚ್ಚಿಕೊಂಡು ಹೋಗುವಂಥದ್ದು, ಹಾಗೆ ಕೃಷಿಯಲ್ಲಿ ಮಿತಿಮೀರಿದ ರಾಸಾಯನಿಕಗಳನ್ನು ಬಳಸೋದ್ರಿಂದ, ಅತಿಯಾದ ನೀರಾವರಿ ಪದ್ಧತಿಯಿಂದ ಮಣ್ಣು ಚೌಳು, ಅಂದರೆ ಲವಣಾಂಶ ತುಂಬಿದ ಮಣ್ಣಾಗಿ ಅದು ಕೂಡ ಒಂದು ರೀತಿ ಮರುಭೂಮಿಯನ್ನಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ 80% ಕೆಲವು ರಾಜ್ಯಗಳಲ್ಲಿ ಏನು ಮಣ್ಣಿನ ಸವಕಳಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಉದಾಹರಣೆಗೆ ಹೇಳೋದಾದರೆ ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ, ತೆಲಂಗಾಣ ಇಂತಹ ರಾಜ್ಯಗಳಲ್ಲಿ ಒಂದಷ್ಟು ಭೂ ಸವಕಳಿಯನ್ನು ನಾವು ಗಮನಿಸಬಹುದು ಅಂತ ಹೇಳ್ತಾರೆ. ಏನು ಮಾಡಬಹುದು, ಇಂಥ ಒಂದಷ್ಟು ಪದ್ಧತಿಗಳನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದಾಗ, ಭೂಮಿಗೆ ಸರ್ಕಾರಗಳು ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಒಂದಷ್ಟು ಫಲವತ್ತಾದ ಭೂಮಿಯನ್ನು ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮರುಭೂಮಿಯ ಕಡೆಗೆ ಈ ಒಂದು ತಡೆಯೋದಕ್ಕೋಸ್ಕರ ಅರಣ್ಯವನ್ನು ಹೆಚ್ಚು ಮಾಡುವಂಥದ್ದು ಗ್ರೀನ್ ಕಾರಿಡಾರ್ ಅಂತ ಹೇಳಿ ದೊಡ್ಡ ದೊಡ್ಡ ವ್ಯಾಪ್ತಿಯಲ್ಲಿ ಬೃಹತ್ತಾಗಿರುವಂಥ ಒಂದಷ್ಟು ಹಸಿರು ಕಾರಿಡಾರ್ಗಳನ್ನು ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು, ಬಂಜರು ಭೂಮಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಗಿಡ ಮರಗಳನ್ನು ನೆಡುವುದರಿಂದನೂ ಕೂಡ ಈ ರೀತಿ ಆಗದೇ ಇರುವ ಹಾಗೆ, ಅಂದರೆ ಭೂಮಿ ಮರುಭೂಮಿ ಆಗೋದನ್ನು ತಡೆಗಟ್ಟಬಹುದು. ಒಟ್ಟಾರೆ ನಾವು ಮಣ್ಣು, ನೆಲ, ಜಲ ಈ ಎಲ್ಲಗಳ ಪ್ರಕೃತಿಯಲ್ಲಿ ಸಿಗುವಂತಹ ಇಂಥ ಅಪರೂಪದ ಅಪೂರ್ವವಾದ ವಸ್ತುಗಳ ಕಡೆಗೆ ಒಂದಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕಾಗತ್ತೆ.
1: ನಮ್ಮ ಸುತ್ತಲ ಪರಿಸರ ಹಾಳಾಗುತ್ತಿದೆ ಎಂದಾದರೆ ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು

ಹಿಮಪಾತ ಚಿತ್ರದ ಹಾಡನ್ನ ಕೇಳಿದ್ರಿ. ಸುಂದರೆ ವಸುಂಧರೆ ಅಂತ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು. ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ದನಿಯಾಗಿದ್ರು. ಹಳ್ಳಿಯ ತೋಟದಿ ಎನ್ನುವ ಹಾಡು ಕೂಡ ಕೇಳಿಬಂತು. ಜಾರಿ ಬಿದ್ದ ಜಾಣ ಚಿತ್ರದ ಹಾಡು, ಚಿವುದಯಶಂಕರ್ ಅವರ ರಚನೆ, ಟಿಜಿ ಲಿಂಗಪ್ಪ ಅವರ ಸಂಗೀತ, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಇಂದಿನ ವಿಶೇಷ ಅಂದರೆ

ದಿನ ಇಡೀ ಜಗತ್ತಿನಲ್ಲಿ ಮರುಭೂಮೀಕರಣ ಮತ್ತು ಬರ ತಡೆಯುವ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಆ ದಿಕ್ಕಿನಲ್ಲಿ ನಮ್ಮ ದೇಶದಲ್ಲೂ ಕೂಡ ನಡೀತಾ ಇರುವಂತಹ ಒಂದಷ್ಟು ಚಟುವಟಿಕೆಗಳು ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈಗಾಗಲೇ ನಮ್ಮ ದೇಶದಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ಸವಕಳಿ, ಭೂ ಸವಕಳಿ ಮತ್ತು ಬರ ಪ್ರದೇಶಗಳನ್ನಾಗಿ ಕೂಡ ಗುರುತಿಸಲಾಗಿದೆ. ಈ ದಿಕ್ಕಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಫಲವತ್ತಾದ ಭೂಮಿಯನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ 2030 ಹೊತ್ತಿಗೆ 26 ಮಿಲಿಯನ್ ಹೆಕ್ಟೇರ್ ಬಂಜರ ಭೂಮಿಯನ್ನು ಮರಳಿ ಫಲವತ್ತಾಗಿ ಗುರುತಿಸುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಮತ್ತು ಥಾರ್ ಮರುಭೂಮಿಯ ಕಡೆಗೆ ವಿಸ್ತಾರ ಆಗೋದನ್ನು ತಡೆಯೋದಕ್ಕೆ ಅಂತಲೇ ಆ ಒಂದು ಪರ್ವತ ಶ್ರೇಣಿಯ ಉದ್ದಕ್ಕೂ ಬೃಹತ್ ಹಸಿರು ಕಾರಿಡಾರ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಯೋಜನೆಯಲ್ಲಿ ಸೇರಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಇದು ಹೇಳ್ತಾರೆ, ಒಂದಷ್ಟು ವರದಿಗಳ ಪ್ರಕಾರ ದಕ್ಷಿಣ ಭಾರತದಲ್ಲಿ ಮರುಭೂಮೀಕರಣ ಮತ್ತು ಭೂ ಸವಕಳಿಯನ್ನು ನಮ್ಮ ರಾಜ್ಯ ಕೂಡ ಎದುರಿಸ್ತಾ ಇದೆ ಅಂಥೇಳಿ ಒಂದಷ್ಟು ಸಂಸ್ಥೆಗಳು ವರದಿಯನ್ನು ನೀಡಿವೆ. ಅದರ ಪ್ರಕಾರ ರಾಜಸ್ಥಾನದ ನಂತರ ಕರ್ನಾಟಕ ಕೂಡ ಹೆಚ್ಚು ಒಣ ಭೂಮಿಯನ್ನು ಹೊಂದಿದೆ. ಇಲ್ಲಿ ಕೂಡ ಮರುಭೂಮೀಕರಣ ತಡೆಯದ ಹಾಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂದರೆ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ 350 ಕಿಲೋಮೀಟರ್ ಹಸಿರು ಗೋಡೆಯನ್ನು ನಿರ್ಮಾಣ ಮಾಡುವಂಥದ್ದು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರುವಂತಹ ಸಲಹೆ ಇದು ಕೂಡ ಪ್ರಸ್ತಾವನೆಯಲ್ಲಿದೆ. ಮತ್ತು ಮರುಭೂಮೀಕರಣದ ಭೀತಿಯನ್ನು ಎದುರಿಸ್ತಾ ಇರುವಂಥ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಸುಮಾರು 2 ಕಿಲೋಮೀಟರ್ ಅಗಲದ ದಟ್ಟವಾದ ಅರಣ್ಯವನ್ನು ಬೆಳೆಸಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬೇಕು ಅನ್ನೋದು ಕೂಡ ಗುರಿಯಾಗಿದೆ. ಸುಜಲ ಯೋಜನೆ ಅಂತ ಹೇಳಿ ಅಂತರ್ಜಲ ಮರುಪೂರಣ ಜಲಾನಯನ ಅಭಿವೃದ್ಧಿ ಇಲಾಖೆಯ ಜೊತೆಗೆ ಬಂಜರು ಭೂಮಿಯನ್ನು ಮರಳಿ ಕೃಷಿ ಯೋಗ್ಯವನ್ನಾಗಿ ಮಾಡುವುದಕ್ಕೆ ಅಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ಇಂಗುಗುಂಡಿಗಳು, ಅಣೆಕಟ್ಟುಗಳು, ಒಡ್ಡುಗಳನ್ನು ನಿರ್ಮಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚು ಮಾಡಿ ಅಲ್ಲಿ ಕೃಷಿಯನ್ನು ಬೇರೆ ಬೇರೆ ರೀತಿಯ ಗಿಡ ಮರಗಳನ್ನು ನೆಡುವಂಥ ಸಾಧ್ಯತೆಯನ್ನು ಕೈಗೊಳ್ಳೋದು, ಜೊತೆಗೆ ರಾಸಾಯನಿಕ ಮುಕ್ತ ಕೃಷಿ, ಮಿತಿಮೀರಿದ ರಾಸಾಯನಿಕ ಗೊಬ್ಬರದ ಬಳಕೆಯ ಬದಲಾಗಿ ಆದಷ್ಟು ಏನು ಎಲ್ಲ ಹಸಿರೆಲೆ ಗೊಬ್ಬರಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸಬೇಕು ಅಂತಲೇ ಧರತಿ ಮಾತಾ ಬಚಾವೋ ಅನ್ನುವ ಒಂದು ಯೋಜನೆ, ರೈತ ಭೂತಾಯಿಯ ರಕ್ಷಣೆ ಅನ್ನುವಂಥ ಒಂದಷ್ಟು ಆಂದೋಲನಗಳು, ವಿಚಾರ ಸಂಕಿರಣಗಳು, ಕಾರ್ಯಕಾರಿ ಮಂಡಳಿಗಳು, ಅಂದರೆ ಬೇರೆ ಬೇರೆ ಸಮಿತಿಗಳನ್ನು ರಚಿಸಿ ಗ್ರಾಮೀಣ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ರೈತರನ್ನು, ಸಾಮಾನ್ಯ ಜನರನ್ನು ಸೇರಿಸಿ ಅಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸಗಳು, ಭೂಮಿ ತಾಯಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕಾವಲು ಸಮಿತಿಗಳನ್ನು ರಚಿಸಿ, ಅರಣ್ಯ ಕಾವಲು ಸಮಿತಿಗಳನ್ನು ರಚಿಸಿ ಅವರಿಗೆ ಅಲ್ಲಿಯ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿನ ಒಂದು ಸುತ್ತಮುತ್ತಲ ಸಂಪತ್ತನ್ನು ಕಾಪಾಡುವ ಹಾಗೆ ಕೂಡ ಮಾಡುವಂಥ ಯೋಜನೆ ಮಣ್ಣಿನ ಆರೋಗ್ಯ ಕಾರ್ಡ್, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿ ರೈತರ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿ ಅಲ್ಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಹಾಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ, ಇತ್ತೀಚಿನ ದಿನಗಳಲ್ಲಿ ಏನು ಅರಣ್ಯ ನಾಶ ಹೆಚ್ಚಾಗ್ತಾ ಇದೆ ಇದೆಲ್ಲವನ್ನು ಕೂಡ ತಡೆಯುವ ದಿಕ್ಕಿನಲ್ಲಿ ಕೂಡ ಒಂದಷ್ಟು ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರಿವನ್ನು ಮೂಡಿಸುವಂಥದ್ದು, ಅರಿತುಕೊಂಡು ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಪರಿಸರವನ್ನು, ಈ ಭೂಮಿಯನ್ನು, ಕಾಡನ್ನು, ಮಣ್ಣನ್ನು, ಪಂಚಭೂತಗಳು ಅಂತೇನಿದೆ ಇವೆಲ್ಲವನ್ನು ಕೂಡ ರಕ್ಷಿಸುವ ಹೊಣೆಯನ್ನು ನಾವೆಲ್ಲರೂ ಹೊತ್ತಾಗ ನಾವು ಮರುಭೂಮೀಕರಣ ಬರ ತಡೆ ದಿನ ಅಂಥೇಳಿ ಆಚರಣೆ ಮಾಡ್ತಾ ಕೂರಬೇಕಾಗಿಲ್ಲ. ನಾವು ಕ್ರಮವನ್ನು ಕೈಗೊಂಡಾಗ ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಸರಾಗವಾಗಿ ಆಗತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂಥ ಸತ್ಯ. ಅದನ್ನು ನಾವು ಅನುಸರಣೆ ಮಾಡಬೇಕಷ್ಟೆ. ಇದರೊಂದಿಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾಗಮಂಡಲ ಚಿತ್ರದ ಹಾಡಿನೊಂದಿಗೆ ಮುಕ್ತಾಯ ಮಾಡೋಣ. ಗೋಪಾಲ್ ಯಾಜ್ಞಿಕ್ ಅವರು ಬರೆದಿರುವ ಗೀತೆ, ಸಿ ಅಶ್ವಥ್ ಅವರ ಸಂಗೀತ, ಸಂಗೀತ ಕಟ್ಟಿಯವರ ಹಾಡುಗಾರಿಕೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣೆ ಆಯೋಗ ಈಗಾಗಲೇ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಘೋಷಿಸಿದ್ದು, ರಾಜ್ಯದಲ್ಲಿ ಇದೇ 20ರಿಂದ SIR ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ನಾಗರಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನನ್ನ ಮತ ನನ್ನ ಹಕ್ಕು ಒಕ್ಕೂಟವು ಇಂದಿನಿಂದ ಇದೇ 19ರವರೆಗೆ ಬೆಂಗಳೂರು ನಗರದಾದ್ಯಂತ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಬೆಂಗಳೂರಿನ ಕೆಆರ್ಪುರದ ಸಮೀಪದ ಜ್ಯೋತಿಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಕೆರೆಗಳ ಒತ್ತುವರಿ ಪ್ರದೇಶವನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಬೆಂಗಳೂರು ಜಲಮಂಡಳಿಯು ಸಾರ್ವಜನಿಕರ ಅನುಕೂಲಕ್ಕಾಗಿ ನಾಳೆ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ನೀರಿನ ಅದಾಲತ್ ನಡೆಸಲಿದೆ. ಕುಂದುಕೊರತೆಗಳಿಗೆ ಸಂಬಂಧಿಸಿ ಮಂಡಳಿಯ ದೂರು ನಿರ್ವಹಣಾ ಕೇಂದ್ರ ಸಹಾಯವಾಣಿ 1916ಗೆ ಕರೆ ಮಾಡಿ ಸಾರ್ವಜನಿಕರು ದೂರು ದಾಖಲಿಸಬಹುದು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಬೆಂಗಳೂರು ದಕ್ಷಿಣ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಗೆ July 31ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಆಯುಕ್ತ KN ರಮೇಶ್ ತಿಳಿಸಿದ್ದಾರೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ICC ಮಹಿಳಾ T20 ವಿಶ್ವಕಪ್ನ 2ನೇ A ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯವು

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
3: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
0: ತಪ್ಪದೇ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
3: ಹಾಗೂ ಸಂಜೆ 5:02.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಕೇಳ್ತಾ ಇದ್ರ 102.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. 10:05:40 ಸಮಯ ಆಗಿದೆ. ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳು ಮುಂದಕ್ಕೆ ಮುಂದಕ್ಕೆ ಬಂದಿದೆ. ಒಂದಷ್ಟು ಕೆಲಸ ಕಾರ್ಯಗಳಾಗಿದೆ, ಶಾಲೆ ಕಾಲೇಜು ಅಡುಗೆ ತಿಂಡಿ ಪೂಜೆ ಇವೆಲ್ಲವನ್ನು ಕೂಡ ಮುಗಿಸಿ ಸ್ವಲ್ಪ ನಿರಾಳ ಆಗಿರಬಹುದು. ನಿಮಗೋಸ್ಕರ ಚಂದದ ಹಾಡುಗಳು ಕೂಡ ಸಿದ್ಧ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬುಧವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು. ಸೊಗಸಾದ ಹಳೆಯ ಹಾಡುಗಳನ್ನು ಕೇಳ್ತಾ ಹೋಗೋಣ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಚಂದದ ಹಾಡುಗಳನ್ನು ಕೇಳಿ ಆನಂದ ಪಡಿ ಅಂತ ಹೇಳ್ತಾ, ಮೊದಲ ಹಾಡು ಮಗ ಮೊಮ್ಮಗ ಚಿತ್ರದ ಗೀತೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚಿ ಉದಯ ಶಂಕರ್ ಅವರು ಬರೆದಿದ್ದಾರೆ, ಎಂ ರಂಗರಾವ್ ಅವರ ಸಂಗೀತ ಇದೆ. ಅದರ ಜೊತೆಗೆ ಮತ್ತೊಂದು ಹಾಡು ಮನೆ ಬೆಳಗಿದ ಸೊಸೆ ಚಿತ್ರದ ಗೀತೆ ವಾಣಿಜ್ಯರಾಮ್ ಅವರ ಧ್ವನಿಯಲ್ಲಿದೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಒಂದಷ್ಟು ಹಾಡುಗಳನ್ನು ಬಹುಶಃ ನೀವು ಬಹಳ ಅಪರೂಪಕ್ಕೆ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡು ಅಪರೂಪದ ಹಾಡುಗಳನ್ನು ಆರಿಸಿ ಕೊಡ್ತಾ ಇದ್ದೇನೆ. ಯಾವ ಹಾಡುಗಳನ್ನು ಯಾವಾಗ ಯಾವಾಗ ಕೇಳಿದ್ದೀರೋ ಗೊತ್ತಿಲ್ಲ, ನಾನಂತೂ ಅಪರೂಪದ ಹಾಡುಗಳು ಅಂತ ಅನಿಸಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ಗೆ ಪ್ಲೇಲಿಸ್ಟ್ ರೆಡಿಯಾಗಿದೆ. ತಗೊಳ್ಳಿ ನಿಮ್ಮಿಷ್ಟದ ಹಳೆಯ ಹಾಡುಗಳು.

0: ಅದು ಮದ್ವೆ ಮನ್ಯಾಗೊಂದು ಪಂಚಾಂಗಿ ಗಿಣಿಯುತ್ತು ಹಾಗೆ ನಿನ್ನ ಕಚ್ಚಿತು ದ್ಯಾವರಾಣೆ ದ್ಯಾವರಾಣೆ.
1: ಯಾಸಕ್ತೀಯ ನಿನ್ಗೆ ಆಸಕ್ತಿ ನಂದು ಆಸು ಇಯ್ಯ ಮೋಸ ಮಾಡ್ದೀಯ ಪಂಚರಂಗಿ ಗಿಣ್ತಾವೆ ಚಕ್ಕಂದ ಆಡ್ ಹೋಗು ನಾ

0: ಅಬ್ಬಾ ಎಂತ ಚಂದದ ಹಾಡು! ಇಬ್ಬರು ಮೇರು ಗಾಯಕಿಯರು ಎಸ್ ಜಾನಕಿ ಹಾಗೆ ಪಿ ಲೀಲಾ ಅವರ ಯುಗಳ ಹಾಡುಗಾರಿಕೆ, ಎಚ್ ಉದಯಶಂಕರ್ ಅವರು ಬರೆದಿದ್ರು, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ. ಮಣ್ಣಿನ ಮಗಳು ಚಿತ್ರದ ಹಾಡನ್ನ ಕೇಳಿದ್ರೆ, ಹಾಗೇನೆ ಕಾಣದ ಕೈ ಚಿತ್ರದ ಹಾಡು ಕೂಡ ಕೇಳಿ ಬಂತು, ಬಿರುಸಿನ ದುಂಬಿ ಅಂತ. ಎಸ್ ಜಾನಕಿ ಹಾಗೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು ಎಂ ಎನ್ ಬಾಬು ಅವರು ಬರೆದದ್ದು, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.
1: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿಯಿರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು.

ಅಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತ ಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.

10:22 ಸಮಯ ಆಗಿದೆ. ಬಿಸಿಲ ನಗರಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಹೇಳ್ತಾ ಇದ್ರೆ ಹಳೆಯ ಹಾಡುಗಳು ಅಂತ ಎಂದೂ ಕೇಳರಿಯದ ಹಾಡುಗಳ ಪ್ರಸಾರ ಚೆನ್ನಾಗಿದೆ. ಮುಂಜಾನೆಯಿಂದ ಬೆಳಗ್ಗೆ ರಾತ್ರಿವರೆಗೂ ಇಂಥ ಹಾಡುಗಳನ್ನೇ ಪ್ರಸಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ರೆ, ಇನ್ನು ಹಾಡುಗಳೇನೋ ಅಪರೂಪದ್ದು, ಚೆನ್ನಾಗಿದೆ, ಪ್ರಯತ್ನಕ್ಕೆ ಧನ್ಯವಾದ ಅಂತ ಮಹಾಲಿಂಗಪ್ಪ ಜಾಲವಾದಿ ಅವರು, ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಅವರು ಕೂಡ ವಿಶೇಷವಾದ ಅಪರೂಪಕ್ಕೆ ಕೇಳದೇ ಇರುವಂಥ, ಕೇಳಿ ತಲೆಗೆ ಕೆಲಸ ಕೊಡುವಂಥ, ಅಂದರೆ ಈ ಫಿಲ್ಮ್ ಎಲ್ಲಿ ನೋಡಿದ್ವಿ ಅಂತ ಹಳೆಯ ಮುತ್ತು ರತ್ನಗಳಂತಹ ಹಾಡುಗಳನ್ನು ಪ್ರಸಾರ ಮಾಡ್ತೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ ಮುಂಜಾನೆಯಿಂದ ಪ್ರಸಾರವಾದ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಸೊಗಸು, ಓಲ್ಡ್ ಇಸ್ ಗೋಲ್ಡ್ ಹಿತವಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾರೆ. ಯಾರು ರಮೇಶ್ ರಂಗ ವಿದ್ಯಾರ್ಥಿ ಅರ್ಜುನ್ ರಾಯಚೂರಿನಿಂದ, ಪ್ರಾರಂಭದಲ್ಲೇ ತುಂಬ ಚಂದದ ಹಾಡುಗಳ ಪ್ರಸಾರ ಕೇಳಿ ತುಂಬಾ ಖುಷಿಯಾಯಿತು, ಎಸ್ ಪಿ ಬಾಲು ಜಾನಕಮ್ಮ ಅವರ ಹಾಡಿದ ಹಾಡು ಫುಲ್ ಜೋಶ್ ಇತ್ತು ಅಂತ ಹೇಳ್ತಾರೆ. ಸಂಧ್ಯಾ ಮೋಹನ್ ಅವರು ಸಂದೇಶ ಕಳಿಸಿದರೆ, ಭವ್ಯ ಹೆಸರುಘಟ್ಟದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಬೆಳಗಿನಿಂದನೂ ಕೂಡ ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಭೂ ಸಂರಕ್ಷಣೆ ಭೂಮಿಯ ಕುರಿತಾದ ವಿಶೇಷ ಮಾಹಿತಿ ಉಪಯುಕ್ತ ಚಿಂತನೆಯವಾಗಿತ್ತು, ಮಾಹಿತಿಯ ಜೊತೆಗೆ ಪ್ರಸಾರವಾದ ಹಾಡುಗಳು ಕೂಡ ಖುಷಿಯನ್ನು ಕೊಡ್ತಾ ಇದೆ, ಕಾರ್ಯಕ್ರಮ ಮನರಂಜನೆಯನ್ನು ಹೆಚ್ಚು ಮಾಡ್ತಾ ಇದೆ, ಜ್ಞಾನ ಮತ್ತು ಮನರಂಜನೆಯ ಸುಂದರ ಸಂಯೋಜನೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಹಾಗೆಯೇ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರೆ, ಹೀಗೆ ನಿಮ್ಮ ಸಂದೇಶಗಳು ಬರ್ತಾ ಇದೆ. ಈಗ ನಾವು ನಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹೌದು, ಹಳೆಯ ಚಿನ್ನದ ಹಾಡುಗಳು, ಅಪರೂಪದ ಹಾಡುಗಳನ್ನು ಕೇಳಬೇಕು ಅಂದರೆ ನೀವು ವಿವಿಧ ಭಾರತಿ 102.9 FM ಟ್ಯೂನ್ ಮಾಡಿ ನಿರಂತರವಾಗಿ ಒಂದು ಗಂಟೆಯ ಕಾಲ, ಅಂದರೆ ಯಾವುದೇ ರೀತಿಯ ಅಡೆ ತಡೆ ಇಲ್ಲದೆ ವೈವಿಧ್ಯಮಯ ಧ್ವನಿಗಳು, ಬೇರೆ ಬೇರೆ ಸಾಹಿತಿಗಳು, ಹಲವು ಸಂಗೀತ ಸಂಯೋಜಕರ ಹಾಡುಗಳು ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರತಿ ಬೆಳಗ್ಗೆ ಮತ್ತು ಪ್ರತಿ ಸಂಜೆ ನೀವು ಕೇಳೋದಕ್ಕೆ ಸಾಧ್ಯ. ಅಂದ ಚಂದದ ಹಾಡುಗಳ ಈ ಜರ್ನಿ ಮುಂದುವರಿತಾ ಇದೆ. ನಂದಗೋಕುಲ ಚಿತ್ರದ ಹಾಡನ್ನು ನೀವು ಕೇಳ್ತೀರಿ, ಪಿ ಬಿ ಶ್ರೀನಿವಾಸ್ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಬ್ಬರು ಗಾಯಕರು ಹಾಡಿದ್ದಾರೆ. ಉದಯಶಂಕರ್ ಅವರ ಸಾಹಿತ್ಯ ಹಾಡಿಗಿದೆ, ಅದರ ಜೊತೆಗೆ ಸ್ವಯಂವರ ಚಿತ್ರದ ಹಾಡು ಕೂಡ ಕೇಳಿಬರುತ್ತೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ ಅವರ ಹಾಡುಗಾರಿಕೆ.

ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕೇಳ್ತಾ ಇದ್ದೀರಾ ಅಪರೂಪದ ಹಳೆಯ ಮಧುರವಾದ ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮಗೆ ತಲುಪಿಸಿದ್ದೀರಿ. ಮಂಜುನಾಥ್ ಅವರು ಇಂದರ್ಗಿಂದ ಹೇಳ್ತಾ ಇದ್ದಾರೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸೂಪರ್ ಆಗಿದೆ, ಕೇಳದೇ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳಿದ್ರೆ, ಸುಭಾನ್ ಕೋರಿ ಹಂಪಸಾಗರದಿಂದ ಅದ್ಭುತವಾದ ಹಾಡುಗಳು, ಮಣ್ಣಿನ ಮಗಳು ಹಾಡು ಸೂಪರೋ ಸೂಪರೋ ಅಂತ ಹೇಳ್ತಾರೆ. ಸುಮಾ ಅವರು ಸುಂಕದಕಟ್ಟೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಬಹಳ ದಿನಗಳ ನಂತರ ಯಾವ ಏನೋ ಒಂದು ಹಾಡು ಕೇಳಿದೆ, ಧನ್ಯವಾದ ಅಂತ ಹೇಳ್ತಾರೆ. ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಇಂಥ ಹಾಡುಗಳನ್ನು ಕೇಳ್ತಾ ಇಡೀ ದಿನ ಊಟ ತಿಂಡಿ ಏನೂ ಇಲ್ಲದೆ ಇರಬಹುದು, ಧನ್ಯವಾದ ಅಂತ ಭಾಸ್ಕರ್ ಅವರು ಯಶವಂತಪುರದಿಂದ ಮೆಸೇಜ್ ಮಾಡಿದರೆ. ಚೇತನ್ ಅವರು ರಾಮನಗರದಿಂದ, ಇವತ್ತು ತುಂಬ ಚೆನ್ನಾಗಿರೋ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಹಳೆಯ ಹಾಡುಗಳ ಸರೋವರದ ಹೊಸ ನೀರಿನ ಸ್ನಾನ ಹಿತಕರ ಅನ್ನಿಸ್ತಾ ಇದೆ. ಈ ಹೊಸ ನೀರನ್ನು ನೀವು ಎಲ್ಲಿಂದ ತಂದ್ರಿ? ನಾನು ಹಾಗೆ ನನ್ನ ಹಿರಿಯ ನಾಗರಿಕ ಮಿತ್ರರೆಲ್ಲರೂ ಒಂದು ಕಡೆ ಸೇರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳ್ತೇವೆ. ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತವಾದ ಬಾಡಿಗೆ ರೂಮನ್ನು ಪಡ್ಕೊಂಡು ಅದಕ್ಕೆ ರೇಡಿಯೋ ಕೇಳುಗರ ಸಂಘ ಅಂತ ಹೆಸರಿಡ್ತೇವೆ ಅಂತ ಚಂದದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನಿಮ್ಮ ಆಲೋಚನೆ, ಖಂಡಿತವಾಗ್ಲೂ ನೀವು ಮಾಡಿ ಅಲ್ಲಿ ಒಂದು ರೇಡಿಯೋ ಪೋಸ್ಟರ್ ಹಾಕಿ 102.9 FM ವಿವಿಧ ಭಾರತಿ ಅಂತ

ಅಂತ ಹೇಳ್ತಾ ಇದ್ರೆ ವಿವಿಧ ಭಾರತಿ ಅಥವಾ ಆಕಾಶವಾಣಿಯ ಭಂಡಾರ ಏನಿದೆಯಲ್ಲ ಅದು ಒಂದು ರೀತಿ ಸಾಗರ ಸಮುದ್ರ ಇದ್ದ ಹಾಗೆ. ಅಲ್ಲಿ ನಾವು ಎಷ್ಟು ಆಳಕ್ಕೆ ಇಳಿದು ನಮಗೆ ಬೇಕಾದಂಥ ವಸ್ತುಗಳನ್ನು ಹುಡುಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಮರಾವತಿ ಹರಿಕುಮಾರ್ ಅವರು ಕೂಡ ಅಪರೂಪದ ಹಳೆಯ ಹಾಡುಗಳು ಧನ್ಯವಾದ ಅಂತ ಹೇಳ್ತಾರೆ. ನಾವು ಹಳೆಯ ಬಂಗಾರದಂತಹ ಹಾಡುಗಳನ್ನು ಕೇಳುವಾಗ ನಮ್ಮ ಬಾಲ್ಯದಲ್ಲಿ ಹಿರಿಯರು ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆಗೆ ಕೇಳಿ ನಲಿದಾಡಿದ ನೆನಪು ಮತ್ತೆ ಮತ್ತೆ ಬೇರೆ ಬೇರೆ ಮಧುರವಾದ ಹಾಡುಗಳಿಂದ ಮರುಕಳಿಸುತ್ತೆ ಅಂತ ಉಮೇಶ್ ಅವರು ಸಿರಿಗೆರೆ ಇವರ ಸಂದೇಶ ಹೇಳ್ತಾ ಇದೆ. ಶುಭೋದಯ, ಹಳೆಯ ಅಪರೂಪದ ಹಾಡುಗಳನ್ನು ಕೇಳೋದಕ್ಕೆ ಸೊಗಸಾಗಿದೆ ಅಂತ ಅನಸೂಯಮೂರ್ತಿ ಮತ್ತಿಕೆರೆಯಿಂದ ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ಅವರು ಕೂಡ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಸಪ್ನ ಹೊಯ್ಸಳ ಅಪರೂಪದ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳಿದ್ರೆ, ಚಂದ್ರಮುಖಿ ITI ಲೇಔಟ್ ಮಲ್ಲತ್ತಹಳ್ಳಿಯಿಂದ ಅಣ್ಣಂದಿರು ತಂಗಿಯನ್ನ ಗೇಲಿ ಮಾಡುವ ಹಾಡನ್ನ ಕೇಳಿ ಖುಷಿಯಾಯ್ತು, ಪ್ರಸಾರ ಮಾಡಿದಕ್ಕೆ ಧನ್ಯವಾದ ಅಂತ. ಗೀತಾ ನಾಗಪ್ಪ ಪವನ್ ಶಿವಮೊಗ್ಗ, ಆಹಾ ಬಹಳ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ವಿವಿಧ ವಾರ್ತೆಗೆ. ವಿವಿಧ ವಾರ್ತೆಯಲ್ಲಿ ಪ್ರಸಾರ ಆಗ್ತಾ ಇರುವ ಹಳೆಯ ಕನ್ನಡ ಚಿತ್ರಗೀತೆಗಳು ಮತ್ತೆ ಇದು ಯಾವ ಸಿನಿಮಾದ ಹಾಡು ಅಂತ ಕೇಳಿದಿರಲ್ಲ, ನಾ ಹೇಳಿದ್ನಲ್ವಾ ಯಾವ ಸಿನಿಮಾದ ಹಾಡು ಅಂತ ಹೇಳಿ, ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ನಾನು ಇದು ಯಾವುದು ಗೊತ್ತಾ, ಪ್ರಿಯ ಸಖಿ ಪ್ರಿಯಂ ವದೆ, ಇದು ಸ್ವಯಂವರ ಚಿತ್ರದ ಹಾಡಾಗಿತ್ತು. ಒಂದು ಇಬ್ಬರು ಮೂರು ಜನ ಕೇಳಿದ್ರ ಇದು ಯಾವ ಸಿನಿಮಾ ಹಾಡು ಅಂತ ಹೇಳಿ. ಅದರ ಜೊತೆಗೆ VBI ಕಾರ್ಯಕ್ರಮದಲ್ಲಿ 10 ಗಂಟೆಯಿಂದ 11 ಗಂಟೆ ಎಲ್ಲವೂ ಕೂಡ ಟಾಪ್ ಹಾಡುಗಳು ಅಂತ ಹೇಳಿ ನಿರ್ಮಲ್ ಅವರು ಮೆಸೇಜ್ ಮಾಡಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಒಳ್ಳೊಳ್ಳೆಯ ಹಾಡುಗಳಿಗೆ ಧನ್ಯವಾದಗಳು. ಎಸ್ಪೆಷಲಿ ಮಂಜುಳನಾದ ಕಾಲೇಜ್ ಡೇಸಲ್ಲಿ ಕೇಳ್ತಾ ಇದ್ವಿ ಅಂತ ಶೈಲಿನಿ ಮುರಳೀಧರ್ ಅವರು ಹೇಳಿದ್ರೆ, ಹಲಸೂರು ರಾಜೇಶ್ ಹಳೆ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ಮಾತ್ರ ಕೇಳೋದಕ್ಕೆ ಸಾಧ್ಯ ಅಂತಾರೆ. ಇನ್ನು ಚಿನ್ನದ ಗೀತೆಗಳು ಅಂತ CN ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಹನುಮಂತು, ನಾವಂತೂ ಮುದ್ದಾದ ಹಾಡುಗಳನ್ನು ಕೇಳ್ತಾ ಬೇಕರಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅರುಣಾ ಮೈತ್ರಿಯವರು. ಮತ್ತು ಯಾವ ಜನ್ಮದ ಮೈತ್ರಿಯ ಮಂಜುಳಾ, ನಾದ ಎಸ್ ಜಾನಕಿಯವರ ಧ್ವನಿ, ಕಲ್ಪನಾ ಅವರ ಅಭಿನಯವನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ವರಲಕ್ಷ್ಮಿಯವರ ಸಂದೇಶ. ಎಲ್ಲ ಹಾಡುಗಳು ಸೂಪರೋ ಸೂಪರು, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಿ ವಿರೂಪಾಕ್ಷಪ್ಪ, ಬಿ ಶಿಲ್ಪ, ಮಂಜುನಾಥ ಹೊಸಪೇಟೆ ಹೊಸ ವಿಜಯನಗರದಿಂದ, ಶುಭೋದಯ ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ಚಾಮರಾಜನಗರ ತಾಲೂಕು ಕಬ್ಬೆಪುರದ ಮಂಜುನಾಥ್ ಮತ್ತು ವಿಷ್ಣುವರು, ತೀರ್ಥೇಶ್ ಚನ್ನಪಟ್ಟಣದಿಂದ, ಹೀಗೆ ಸಂದೇಶಗಳ ಸುರಿಮಳೆನೇ ಬಂದಿದೆ ನಮಗೆ. ಎಲ್ಲ ಹಾಡುಗಳು ಕೂಡ ತುಂಬಾ ಇಷ್ಟ ಆಯಿತು ಅಂಥೇಳಿ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ನಿಮ್ಮ ಸಂದೇಶಗಳಿಗಾಗಿ ಧನ್ಯವಾದಗಳು.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿಯುವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.
2: ರಾಜು ಸಿಂಪಿ, ಒಳ್ಳೆಯ ಹಾಡುಗಳು ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಬೆಟಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂಥ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು. ಸಂಧ್ಯಾ ಮೋಹನ್ ಅವರು, ಯಾವ ಜನ್ಮದ ಮೈತ್ರಿ ಸಿನಿಮಾ ಹಾಡು ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರೆ, ಗಂಗಾವತಿ ತಾಲೂಕು ಹೇರೂರಿನಿಂದ ಗಂಗಪ್ಪ ಬಡಿಗೇರಿ ಅವರು ಕೂಡ ಒಳ್ಳೊಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತಾರೆ. 10:47 ಸಮಯಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡುಗಳನ್ನ ಕೇಳೋಣ. ಬನ್ನಿ, ಬಾಳ ಪಂಜರ ಚಿತ್ರದ ಹಾಡು, ವಿಜಯ್ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಅದರ ಜೊತೆಗೆ ಬಾಳುವೆ ನಿನಗಾಗಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ಕೆ ಎಚ್ ನಾರಾಯಣ ಸ್ವಾಮಿ ಅವರದ್ದು.

ಆಲ್ ಇಸ್ ಗೋಲ್ಡ್ ಅಲ್ಲಿ ಎಲ್ಲ ಭಾವಗಳು ಇರುವಂತಹ ಹಾಡುಗಳು ಕೂಡ ಪ್ರಸಾರವಾಗತ್ತೆ. ವಿವಿಧ ಭಾರತಿ ಅಂದ್ರೆ ಸೂಪರ್ ಸಾಂಗ್ಸ್ ಅಂತ ಅರ್ಥ ಅಂತ ಶ್ರೀನಾಥ್ ಅವರು ಹೇಳ್ತಾರೆ. ಚಿನ್ನದಂತ ಅಪರೂಪದ ಹಳೆಯ ಹಾಡುಗಳು ಸೂಪರ್ ಸೂಪರ್ ಅಂತ ರೇಖಾ ರವಿಕುಮಾರ್ ಆಟಿನಗರ ಬೆಂಗಳೂರಿನಿಂದ ಹೇಳಿದ್ರೆ, ಇಂಥ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಸಮಾಧಾನ ಚಿತ್ತವಾಗಿದೆ ಮನಸ್ಸು ಅಂತ ನಾಗರತ್ನ ಅವರು ಹೇಳ್ತಾ ಇದಾರೆ. ಮತ್ತೆ ಅಬ್ಬ ಎಂಥ ಅಪರೂಪದ ಹಾಡುಗಳು ಅಂತ ಹೇಳ್ತಾ ಇದ್ರೆ, ಜೊತೆಗೆ ಯಾರಿದು ರೋಹಿತ್ ದಾಸನ್ಪುರ, ಹ್ಯಾಟ್ಸ್ ಅಪ್ ಟು ಯು, ಬೆಳಗಿನಿಂದ ಇಲ್ಲಿವರೆಗೂ ಎಷ್ಟು ಅದ್ಭುತವಾದ ಹಾಡುಗಳನ್ನು ಕೇಳಿಸ್ತಾ ಇದ್ರ. ಓಲ್ಡ್ ಈಸ್ ಗೋಲ್ಡ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಹಾಡುಗಳನ್ನು ನಾನು ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು ಅಂತ ಹೇಳ್ತಾ ಇದ್ರೆ, ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಮತ್ತು ಗದಗ ಬೆಟ್ಕೇರಿಂದ ನಾಗರಾಜ್ ರಾಜು, ಅದ್ಭುತವಾದ ಹಾಡುಗಳು ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಹಾಡುಗಳನ್ನು ಕೇಳ್ತಾ ಕೆಲಸ ಮಾಡ್ತಾ ಇದ್ದೀವಿ, ನಿಮಗೆ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ಹಾಡುಗಳ ಆಯ್ಕೆಗೆ ಧನ್ಯವಾದ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಿವಿಧ ಭಾರತಿಯನ್ನು ಯಾವಾಗಲೂ ಕೇಳ್ತಾ ಇರಿ, ಮನಸ್ಸಿಗೆ ಖಂಡಿತವಾಗಲೂ ಖುಷಿಯಾಗತ್ತೆ. ಅಡೆತಡೆ ಇಲ್ಲದೆ ನಿತ್ಯ ನಿರಂತರವಾಗಿ ಮಾಹಿತಿ ಶಿಕ್ಷಣ ಮನರಂಜನೆಗೆ ಹೆಸರಾಗಿದೆ ಆಕಾಶವಾಣಿ, ಅದರಲ್ಲೂ 102.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಬಂಗಾರದ ಕಳ್ಳ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಹಾಡಿಗೆ ದನಿಯಾಗಿದ್ದಾರೆ ಬಿ ವಸಂತ ಮತ್ತು ಪಿ ಬಿ ಶ್ರೀನಿವಾಸ್, ಆರ್ ಎನ್ ಜಿಗೋಪಾಲ್ ಅವರ ರಚನೆ, ಸತ್ಯಂ ಅವರ ಸಂಗೀತ. ಬೆಳಗ್ಗೆಯಿಂದ ಇಷ್ಟು ಹೊತ್ತಿನವರೆಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ, ಅಲ್ಲಿವರೆಗೂ ತಪ್ಪದೆ ಕೇಳ್ತಾ ಇರಿ ವಿವಿಧ ಭಾರತಿ 102.9 FM ನಿಮ್ಮ ನಿತ್ಯದ ಸಂಗಾತಿ ವಿವಿಧ ಭಾರತಿ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن اے آر ایپ پہ دستیاب
3: آکاشوانی انیت تمل نکلچوں نیوز آن اے آر ایپل کھڑکوں
4: دیس

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸರ್ವಕಾಲಿಕ ಗರಿಷ್ಠ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ನಗರದ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅನಾಹುತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತರು ಸೂಚಿಸಿರುವ ಹಿನ್ನೆಲೆಯಲ್ಲಿ ಮಳಿಗೆಗಳ ಮುಂಭಾಗದ ಒತ್ತುವರಿಗಳು ಹಾಗೂ ಅನಧಿಕೃತ ಮಳಿಗೆಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಈ ವರ್ಷದ ಅಕ್ಟೋಬರ್ನಲ್ಲಿ ಜಿಕೆವಿಕೆ ಆವರಣದಲ್ಲಿ ನಡೆಯುವ ಕೃಷಿ ಮೇಳ 2026 ಅಂಗವಾಗಿ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅರ್ಜಿ ಆಹ್ವಾನಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯದ ಜಾಲತಾಣ ಸಂಪರ್ಕಿಸಬಹುದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 9 ಅಂಕಗಳ ಏರಿಕೆಯಾಗಿ 76,818 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 1 ಅಂಕ ಇಳಿಕೆ ಕಂಡು 23,988 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 31 ಪೈಸೆ ಏರಿಕೆಯೊಂದಿಗೆ 94.29 ರೂಪಾಯಿಯಷ್ಟಿದೆ. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಆಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ಧ 3-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ಲಿಯೋನಲ್ ಮೆಸ್ಸಿ ಈ ಪಂದ್ಯದಲ್ಲಿ ಅರ್ಜೆಂಟೀನಾ ಪರ ಹ್ಯಾಟ್ರಿಕ್ ಗೋಲು ಗಳಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಆರಂಭಿಸ್ತಾ ಇದ್ದೀನಿ. ಸಮಯ ಆಗಿದೆ ಸರಿಯಾಗಿ 11:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗೋಕೆ ಬಂದಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಹೊಸ ಹೊಸ ಗೀತೆಗಳನ್ನು ಕೇಳುವಂಥ ಸಮಯವಿದು. ಮೂಡಿ ಬರ್ತಾ ಇದೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ. ಇವರಿಗೆ ಜೊತೆಯಾಗಿದ್ದಾರೆ ಸುನೀತಾ ಗೋಪರಾಜು. ಸಾಹಿತ್ಯ ಗೌಸ್ಪೀರ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 11:32:25 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇದು ಕಲಾ ಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಇದು. ಇಂದಿನ ಕಲಾ ಭಾರತಿಯ ಅತಿಥಿ ಬಹುಭಾಷಾ ನಟಿ ಸಿಂಧು ಮೆನನ್. ಅವರ ಬಗ್ಗೆ ಮಾತಾಡ್ತಾ ಸ್ವಲ್ಪ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಸಿಂಧು ಮೆನನ್ ಅಭಿನಯದ ಕೆಲವು ಗೀತೆಗಳನ್ನು ಕೂಡ ಆಲಿಸೋಣ ಇಂದಿನ ಕಲಾಭಾರತಿಯಲ್ಲಿ. ಮೂಡಿ ಬರ್ತಾ ಇದೆ ರಶ್ಮಿ ಚಿತ್ರದಿಂದ ಬಿಆರ್ ಛಾಯಾ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಗಸ್ತ್ಯ ಅವರ ಸಂಗೀತ ಸಂಯೋಜನೆ ಇದೆ.

ಮೆನನ್ ಅವರು ದಕ್ಷಿಣ ಭಾರತದ ಚಲನಚಿತ್ರರಂಗದಲ್ಲಿ ವಿಶೇಷವಾಗಿ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಗುರುತಿಸಿಕೊಂಡಿರುವ ಜನಪ್ರಿಯ ನಟಿ. ಬೆಂಗಳೂರಿನ ಒಂದು ಮಲಯಾಳಿ ಕುಟುಂಬದಲ್ಲಿ ಇವರು ಹುಟ್ಟಿದ್ರು. ಇವರು ಉತ್ತಮ ಭರತನಾಟ್ಯ ಕಲಾವಿದೆ ಕೂಡ ಹೌದು. 1994 ತೆರೆ ಕಂಡ ರಶ್ಮಿ ಚಿತ್ರದ ಮೂಲಕ ಬಾಲನಟಿಯಾಗಿ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ರು. 1999 ತೆರೆ ಕಂಡಂತಹ ಪ್ರೇಮ ಪ್ರೇಮ ಪ್ರೇಮ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕಿಯಾದ್ರು. ಮುಂದೆ ಮೂಡಿ ಬರ್ತಾ ಇದೆ ನಂದಿ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

0: ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕೇಳ್ತಾ ಇದ್ದೀರಿ. ಕಲಾ ಭಾರತಿಯಲ್ಲಿ ನಟಿ ಸಿಂಧು ಮೆನನ್ ಅವರ ಬಗ್ಗೆ ಮಾಹಿತಿಯ ಜೊತೆಗೆ ಸುಮಧಿರವಾದ ಹಾಡುಗಳನ್ನು ಕೂಡ ಕೇಳ್ತಾ ಸಾಕ್ತಾ ಇದ್ವಿ. ನಾವು ಕಿಚ್ಚ ಸುದೀಪ್ ಅಭಿನಯದ ಸೂಪರ್ ಹಿಟ್ ಚಲನಚಿತ್ರ ನಂದಿ ಇವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ತಂದುಕೊಡ್ತು. ಇದಲ್ಲದೆ ಖುಷಿ, ಧರ್ಮ, ಮಿಸ್ಟರ್ ಬಕ್ರಾ ಮುಂತಾದ ಪ್ರಮುಖ ಕನ್ನಡ ಸಿನಿಮಾಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ಕನ್ನಡ ಮಾತ್ರ ಅಲ್ಲದೆ ಇತರ ಭಾಷೆಗಳಲ್ಲೂ ಕೂಡ ಇವರು ನಟಿಸಿ ಯಶಸ್ವಿ ತಾರೆ ಅಂತ ಅನಿಸ್ಕೊಂಡಿದ್ರು. ಹಿರಿತೆರೆ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಕೂಡ ಇವರು ಮಿಂಚಿದ್ರು. ಮತ್ತೊಂದು ಗೀತೆ ಸಿಂಧು ಮೆನನ್ ಅಭಿನಯಿಸಿದ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಖುಷಿ ಚಿತ್ರದಿಂದ ಶ್ರೀನಿವಾಸ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯದ ಗೀತೆ.

ಸಿಂಧು ಮೆನನ್ ಅವರ ಬಗ್ಗೆ ಮಾಹಿತಿಯ ಜೊತೆಗೆ ಹಾಡುಗಳನ್ನು ಕೇಳ್ತಾ ಇದ್ದೀರಾ, ಹಾಡುಗಳೆಲ್ಲ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವರು ಅಭಿನಯಿಸಿದ ಕನ್ನಡದ ಚಿತ್ರಗಳನ್ನು ನೋಡೋದಾದರೆ ಹುಲಿಯ, ರಶ್ಮಿ, ಕನಸಲು ನೀನೆ, ಮನಸಲು ನೀನೆ, ಮಹಾ ಎಡಬಿಡಂಗಿ, ಜ್ಯೇಷ್ಠ, ವಿಕ್ರಮ್, ಖುಷಿ, ನಂದಿ, ಧರ್ಮ, ಹಾಗೆ ಇನ್ನೂ ಹಲವಾರು ತೆಲುಗು ಮತ್ತು ತಮಿಳು ಹಾಗೆಯೇ ಮಲಯಾಳಂ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಸಮಯ ಆಗಿದೆ 11:56. ಕಲಾಭಾರತಿಯ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಸಿಂಧು ಮೆನನವರ ಜನ್ಮದಿನ ಕೂಡ ಹೌದು. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇಂದು ಕಲಾಭಾರತಿಯಲ್ಲಿ ಪ್ರಸಾರವಾದ ತಾರೆ ಸಿಂಧು ಮೆನನ್ ಅವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಲಾಭಾರತಿಯನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರದ ಪ್ರಸಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಕಾರಣ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2025-26 ಆರ್ಥಿಕ ವರ್ಷದಲ್ಲಿ ರಾಜ್ಯದ ಒಟ್ಟು ರಫ್ತು ಪ್ರಮಾಣ 9.5% ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಅಂತ ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸರ್ಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕವರು, ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು ಮತ್ತೆ ಎಂಪ್ಲಾಯರ್, ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡಿದೆ. ಪಾರ್ಟ್ ಎ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗೆ ಬೆನಿಫಿಟ್ ಇದೆ. ಈಗ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಅವರಿಗೆ 1 ಟೈಮ್ ಬೆನಿಫಿಟ್, 15,000 ವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್ಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12ರಿಂದ 18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5ರು, ಬಿಜೆಪಿ 2ರು ಮತ್ತು ಜೆಡಿಎಸ್ 1ರನ್ನು ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:06:44. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ಈಗ ನಾವಿದ್ದೀವಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನ ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಕೇಳುವ ಬಯಕೆ ನಿಮ್ಮದಾಗಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಬಹುದು. ಅದಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226157, 0800222657. ಇದು ನಮ್ಮ ದೂರವಾಣಿ ಸಂಖ್ಯೆ. ಇದಕ್ಕೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡ್ಬೋದು, ಅದನ್ನು ನಾವು ಖಂಡಿತ ಪ್ರಸಾರ ಮಾಡ್ತೀವಿ. ಮತ್ತೊಂದು ವಿನಂತಿ, ದಯವಿಟ್ಟು ಪದೇ ಪದೇ ಕರೆ ಮಾಡಿದವರೇ ಮಾಡದೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ಈಗ ಒಂದು ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಗೀತೆ ಮೂಡಿ ಬರ್ತಾ ಇದೆ ರತ್ನ ಚಿತ್ರದಿಂದ. ನಂತರ ಯಾವ ಕಾಲರ್ ಕರೆ ಮಾಡಿದ್ದಾರೆ ಅಂತ ನೋಡೋಣ.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನೀವು ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಲು, ವಿವಿಧ ಭಾರತಿಯಲ್ಲಿ ಕೇಳಲು ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226125 0802 6125. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬಹುದು.

0: ಕರೆಗೊಂದು ಹಾಡಿನ ಸಮಯದಲ್ಲಿ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ,
1: ನಮಸ್ತೆ, ಇದು ಬರ್ತೀನಿ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ವಸಂತ್ ಕುಮಾರ್ ವಾಸು, ಹಾಸನಿಂದ.
0: ಹಾಸನಿಂದ ವಸಂತ್ ಕುಮಾರ್ ವಾಸು ಅವರು, ಏನ್ ಮಾಡ್ಕೊಂಡಿರೋದು?
1: ವ್ಯಾಪಾರ.
0: ಏನ್ ವ್ಯಾಪಾರ ಅಂತ ಕೇಳಬಹುದೇ?
1: ಋತು ತಕ್ಕನಾಗಿ ಸೀಸನ್ ಐಟಮ್ ಗಳೆಲ್ಲ ಮಾಡ್ತೀವಿ, ಮತ್ತೆ ಟಾಯ್ಸ್, ಕ್ಯಾಪ್ಸ್.
0: ಶಾಪ್ ಇದೆಯಾ ಅಥವಾ ಆನ್ಲೈನ್? ಏನು
1: ಇಲ್ಲ, ಶಾಪ್ ಇದೆ.
0: ಶಾಪ್ ಇದೆ, ಋತುವಿಗೆ ತಕ್ಕನಾದ ಒಂದು ಹಣ್ಣು ಬೆಳೆ ಆ ತರದ
1: ಹಣ್ಣುಗಳೆಲ್ಲ ಇಲ್ಲ. ಇದು ಛತ್ರಿ, ಟೋಪಿ, ಟೋಪಿ ಆತರ ಹಸಿರು ಹಸಿರಿಂದು ಏನಿಲ್ಲ.
0: ಓಕೆ,
1: ತರಕಾರಿ ಹಣ್ಣಿಗೆಲ್ಲ ಏನಿಲ್ಲ.
0: ಓಕೆ, ಮತ್ತೆ ನಿಮ್ಮ ಹವ್ಯಾಸ ಹೇಳಿ.
1: ಹವ್ಯಾಸ ಸಾಧ್ಯವಾದಷ್ಟು ದಿನದಲ್ಲಿ ವಿವಿಧ ಭಾರತಿ ಕೇಳೋದು, ಸಾಧ್ಯವಾದಷ್ಟು ವಾರ್ತೆ ನಿಮ್ಮದು ಮಧ್ಯಾಹ್ನದ್ದು, ನೂರರಲ್ಲಿ 90 ಭಾಗ ಪ್ರಯತ್ನ ಮಾಡ್ತೀನಿ, ಬಿಸಿ ಇದ್ರು ಕೂಡ.
0: ನೀವು ಕರೆ ಮಾಡಿದ್ರಾ ಈ ಮೊದಲು ವಿವಿಧ ಭಾರತಿಗೆ?
1: ಒಂದು 20-25 ದಿನದ ಮೇಲೆ ಆಗಿದೆ ಮೇಡಮ್. ಮಾಡಿದ್ದೆ.
0: ಮಾಡಿದ್ರಾ?
1: ಮಾಡಿದ್ದೆ.
0: ಓಕೆ, ಯಾವ
1: ಸರ್ ಮಾತಾಡಿ? ಸರ್ ಮಾತಾಡಿದ್ರು.
0: ಯಾವ ಸರ್
1: ಮಾಡಿದ್ದೆ? ಹೆಸರು ನೆನ್ ಬರ್ತಾ ಇಲ್ಲ.
0: ಸುನಿಲ್ ಅನ್ಸ್.
1: ಚಂದು ಮೇಡಮ್ ಬಿಟ್ರೆ ಇನ್ನೊಬ್ರು ನಡೆಸ್ಕೊಡ್ತಾರಲ್ಲ.
0: ಸುನಿಲ್ ಅನ್ಸುತ್ತೆ.
1: ಹೌದು.
0: ಓಕೆ, ಯಾವ ಹಾಡ್ಬೇಕಿತ್ತು?
1: ರಾಯರು ಬಂದರು ಮಾವನ ಮನೆಗೆ, ಚಿತ್ರದ ಹೆಸರು. ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ.
0: ಏನ್ ಅಪರಾಧ ಮಾಡಿದೀರಾ?
1: ಇಲ್ಲ, ಕೆಲವೊಂದ್ಸರಿ ಮಾಡದೇ ಇದ್ರು ಅದನ್ನ ನಾವು ಒಂದು
0: ಮಾಷೆ ಕೇಳಿದ್ರೆ ಸುಮ್ನೆ ಹಾಡ್ ಕೇಳಿದ್ರಲ್ವಾ?
1: ಇಲ್ಲ ಇಲ್ಲ ಇಲ್ಲ, ನೀವು ಕೇಳಿದ್ ಒಳ್ಳೇದೇ. ಅದರಿಂದ ಒಂದು ಯಾರೋ ಅಥವಾ ಈಗ ಆ ಭಾಗದಲ್ಲೂ ಜನ ಇರ್ತಾರೆ, ಈ ತರ ಈ ಭಾಗದಲ್ಲೂ ಜನ ಇರ್ತಾರೆ, ಹೇಳ್ತಾರ ತಿಳ್ಕೊಳ್ಳೋರು ಇರ್ತಾರೆ. ತಪ್ಪೇನಿಲ್ಲ ನೀವು ಕೇಳಿದ್ದು. ಕೆಲವೊಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇನ್ಕ್ಲೂಡ್ ನಿಮ್ಮನ್ನು ಸೇರಿಸಿ ನನ್ನನ್ನು ಸೇರಿಸಿ
0: ನನ್ನನ್ನು ಹೇಳ್ಕೊಂಡ್ಬಿಟ್ರೆ
1: ಪ್ರತಿಯೊಬ್ರು, ನನ್ನ ಪ್ರಕಾರ ಪ್ರತಿಯೊಬ್ರು ಭೂಮಿ ಮೇಲೆ ಇರೋ ಪ್ರತಿಯೊಬ್ಬ ಜೀವಿನೂ ಕೆಲವೊಂದು ಸಂದರ್ಭದಲ್ಲಾದ್ರೂ ಒಂದು ನಿಮಿಷಕ್ಕಾದ್ರೂ ಕೆಲವೊಂದು ಸರಿ ಅಪರಾಧ ಮಾಡದೇ ಇದ್ರು ಕೂಡ ಅದ್ರನ್ನ ನಾವು ಉಣಬೇಕಾಗತ್ತೆ, ಅದ್ರ ಪರಿಣಾಮ.
0: ಕರೆಕ್ಟ್, ಕರೆಕ್ಟ್, ಹೌದು.
1: ಯಾವ್ದೋ ಒಂದ್ ಸಂದರ್ಭದಲ್ಲಿ ಇರ್ಬೋದು.
0: ಅದಕ್ಕೋಸ್ಕರ ಈ ಗೀತೆನ ಕೇಳ್ತಾ ಇದ್ದೀರಾ ನೀವು?
1: ಅದು ಯಾಕೋ ಇವತ್ತು ಆ ಭಾವನೆ ಹಂಗ ಅನಿಸ್ತಾ ಇದೆ.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ತುಂಬ ಹೃದಯದ ಧನ್ಯವಾದಗಳು.
1: ವಸಂತ್ ಅವರು ಹಾಸನಿಂದ ಕರೆ ಮಾಡಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೋಸ್ಕರ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಅವರ ಗಾಯನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜ್ ಕೋಟಿ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಮುಂದಿನ ಕಾಲರ್ ಯಾರು ಅಂತ ನೋಡುವಂತ ಸಮಯ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಆದಿನಾರಾಯಣ ಸ್ವಾಮಿ ಅಂತ ಮೇಡಮ್.
0: ಆದಿನಾರಾಯಣ ಸ್ವಾಮಿ ಅವರೇ? ಎಲ್ಲಿಂದ?
1: ಹುಳಮಾವ್ ಮೇಡಮ್, ಬೆಂಗಳೂರು.
0: ಹುಳಮಾವ್ನಿಂದ? ಊರಿಗೆ ಹುಳಿಮಾವ್ ಅನ್ನು ಹೆಸರು ಯಾಕೆ ಬಂತು ಅಂತ ಕೇಳ್ಬೋದಾ? ಹುಳಿಯಾದ ಮಾವಿನ ಹಣ್ಣು ಸಿಕ್ತಿತ್ತು ಅಂತಾನ ಅಥವಾ?
1: ಅದೇನೋ ನನ್ಗೆ ಗೊತ್ತಿಲ್ಲ ಮೇಡಮ್. ಅದು
0: ನಿಮಗ್ ಗೊತ್ತಿಲ್ಲ? ಏನ್ ಮಾಡ್ಕೊಂಡಿರೋದು?
1: ಏನಲ್ಲ ಮೇಡಮ್, ಮನೆಯಲ್ಲಿ.
0: ಮನೇಲಿ ಇರ್ತೀರಾ? ಓಕೆ, ಯಾವ ಹಾಡ್ಬೇಕಿತ್ತು?
1: ಸುತ್ತಮುತ್ತ ಮೇಡಮ್.
0: ಸುತ್ತಮುತ್ತಿಂದ
1: ಮದನ ಕಾಮರಾಜ ಅಂತ
0: ಅನ್ನೋ ಹಾಡ್ಬೇಕು. ಓಕೆ, ಹವ್ಯಾಸ ಏನು ನಿಮ್ದು?
1: ಏನಿಲ್ಲ ಮೇಡಮ್, ಮನೆಯಲ್ಲಿರೋದು, ಅದೇ ರೇಡಿಯೋ ಕೇಳೋದು.
0: ನೀವು ಮಾಡ್ತೀರಾ, ಕರೆ ಮಾಡ್ತಿರ್ತೀರಾ ವಿವಿಧ ಭಾರತಿಗೆ? ಹೌದಾ, ಏನ್ ಇಷ್ಟ ವಿವಿಧ ಭಾರತಿಯ? ಯಾವ ಪ್ರೋಗ್ರಾಮ್ ಇಷ್ಟ ಆಗುತ್ತೆ? ಎಲ್ಲಾ ಚೆನ್ನಾಗಿರುತ್ತೆ.
1: ಭಾವಗೀತೆ, ಬೆಳಗ್ಗೆ ನಾದಪಾಸನೆ ಎಲ್ಲಾ ಚೆನ್ನಾಗಿರುತ್ತೆ.
0: ಹೌದಾ, ಕೇಳ್ತೀರಿ ಹಾಗಿದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನು? ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಧನ್ಯವಾದಗಳು. ತುತ್ತಮುತ್ತ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

0: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮವಿದು. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 08022261257 0800-322-57. ಇದು ನಮ್ಮ ದೂರವಾಣಿ ಸಂಖ್ಯೆ. ಇದಕ್ಕೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ನೀವು ಕೋರಿಕೆ ಮಾಡಬಹುದು. ಈಗ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಗಜಾನನ್ ಭಟ್ ಬೋಳನಮಕ್ಕಿ, ಹೊನ್ನಾವರ ತಾಲೂಕಿನಿಂದ.
0: ಗಜಾನನ್ ಭಟ್ ಬೋಳನಮಕ್ಕಿ, ಹೊನ್ನಾವರ ತಾಲೂಕಿನಿಂದ. ಹೇಗಿದೆ ಹೊನ್ನಾವರ?
1: ಏನೋ ಮಳೆ ಒಂದೆರಡು ದಿವಸ ಜೋರಾಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮುಂಗಾರು ಇಷ್ಟು ದಿವಸನೆಲ್ಲ ಆರಂಭ ಆಗ್ಬೇಕಿತ್ತು. ಈ ಚಟುವಟಿಕೆಗಳೆಲ್ಲ ನಿಧಾನವಾಗಿ ತೀರ್ಸಾಗ್ತಾ ಇದೆ.
0: ಏನ್ ಮಾಡ್ಕೊಂಡಿರೋದು ನೀವು?
1: ನಮ್ದು ಅಡಿಕೆ ತೋಟ ಇದೆ, ಅಡಿಕೆ ಕೃಷಿ ಜೊತೆಗೆ ಅಡಿಗೆ ಕಾಂಟ್ರಾಕ್ಟ್.
0: ಓ, ಕೇಟರಿಂಗ್ ಮಾಡ್ತೀರಾ?
1: ಹೌದು.
0: ಯಾವ ರೀತಿಯ ಅಡಿಗೆ ಮಾಡ್ತೀರಾ ಅಂದ್ರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಎಲ್ಲಾ ತರದ ಅಡಿಗೆನೋ?
1: ಉತ್ತರ ಕನ್ನಡ ಹೆಚ್ಚಾಗಿ ಅಡಿಗೆ ಮಾಡೋದು.
0: ಅಡಿಗೆ ಮಾಡೋದು. ಓಕೆ. ತೆಂಗಿನಕಾಯಿ ಬಳಕೆ ಜಾಸ್ತಿ ನಿಮ್ ಕಡೆ?
1: ತೆಂಗು ಅಡಿಕೆ ಜಾಸ್ತಿ
0: ಅಲ್ಲ, ಅಡಿಗೆಯಲ್ಲಿ ಅಡಿಗೆಯಲ್ಲಿ ತೆಂಗು ಜಾಸ್ತಿ ಬಳಸ್ತೀರಾ ಅಲ್ವಾ? ಸರಿ, ಯಾವ ಗೀತೆ ಬೇಕಿತ್ತು?
1: ಒಡಹುಟ್ಟಿದವರು ಚಿತ್ರದ್ದು, ಅದರಲ್ಲಿ ನಂಬಿ ಕೆಟ್ಟವರಿಲ್ಲವೋ ಅಂತ
0: ಸಾಂಗ್ ಬೇಕಿತ್ತ?
1: ಹೌದು,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.
0: ಒಡಹುಟ್ಟಿದವರು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಮಯ ಆಗಿದೆ 12:46. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 0802226127, 0800-322-6125 ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು ನೀವು. ಹಾಗೆಯೇ ನಿರಂಜನ್ ಅವರು ಕರೆ ಮಾಡಿದ್ರು, ಯಾಕೋ ಆನ್ಲೈನ್ ಆನ್ ಏರ್ ಅವರು ಮಾತಾಡೋಕ್ಕೆ ಇಷ್ಟಪಡಲಿಲ್ಲ, ಹಾಗೆಯೇ ಕರೆ ಕಟ್ಟಾಯಿತು. ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನು ಅವರು ಕೇಳಿದ್ದಾರೆ, ಅವರಿಗೋಸ್ಕರ ಈಗ ಗೀತೆ ಪ್ರಸಾರ ಆಗ್ತಾ ಇದೆ. ಘಂಟಸಾಲ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಪೆಂಡ್ಯಾಲ್ ನಾಗೇಶ್ವರ ರಾವ್ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಲೀಲಾ ಅವರು ಕರೆ ಮಾಡಿ ಧ್ರುವ ತಾರೆ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕೇಳಿದ್ದಾರೆ. ಅವ್ರಿಗೋಸ್ಕರ ಈಗ ಗೀತೆ ಪ್ರಸಾರ ಆಗ್ತಾ ಇದೆ. ವಾಣಿ ಜಯರಾಮ್ ಬೆಂಗಳೂರು, ಲತಾ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 12:56. ಕರೆಗೊಂದು ಹಾಡಿನ ಸಮಯದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಈಗ ನಾವಿದ್ದೀವಿ. ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಕರೆಗೊಂದು ಹಾಡನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮುತ್ತಣ್ಣ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ನೀಟ್ ಯುಜಿ ಮರುಪರೀಕ್ಷೆಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನೀಟ್ಗೆ ಸಂಬಂಧಿಸಿದ ವಿಷಯಗಳನ್ನು ಮತ್ತೊಂದು ಪೀಠವು ಪರಿಗಣಿಸುತ್ತಿರುವುದರಿಂದ ನ್ಯಾಯಾಲಯ ತುರ್ತು ವಿಚಾರಣೆಗೆ ನಿರಾಕರಿಸಿದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋದ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆ ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣುಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಭಾರತದ ಕೃಷಿ ರಫ್ತು ಬುಟ್ಟಿಯು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ದಂಬುಲಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಸರಣಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಫ್ಘಾನಿಸ್ತಾನ ಎ ತಂಡದ ವಿರುದ್ಧ ಭಾರತ ಎ ತಂಡ 39 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 241 ರನ್ ಗಳಿಸಿ ಆಡುತ್ತಿದೆ. ವೈಭವ್ ಸೂರ್ಯವಂಶಿ 27 ಎಸೆತಗಳಲ್ಲಿ 38 ರನ್ ಗಳಿಸಿ ಔಟ್ ಆಗಿದ್ದಾರೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟೀಯ ಹಾಕಿ ಕ್ರೀಡಾಂಗಣದಲ್ಲಿ ನಡೆದ FIH ಮಹಿಳಾ ಹಾಕಿ ಪಂದ್ಯಾವಳಿಯ ಪೂಲ್ ಎ ಪಂದ್ಯದಲ್ಲಿ ಜಪಾನ್ ತಂಡವನ್ನು ಭಾರತ 2-1 ಗೋಲುಗಳಿಂದ ಮಣಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿಂದು ಅಲ್ಜೀರಿಯಾ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಹ್ಯಾಟ್ರಿಕ್ ಗೋಲ್ ಗಳಿಸುವ ಮೂಲಕ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ ಇತಿಹಾಸದಲ್ಲಿ ಮತ್ತೊಂದು ದಾಖಲೆ ಬರೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:04:11. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ಕೇಳುಗರ ಸಂದೇಶಗಳನ್ನ ನೋಡುವಂತಹ ಸಮಯ. ಹಾಯ್ ಅಂತ ಕಳಿಸ್ತಾ ಇದ್ದಾರೆ ನಿರ್ಮಲಾ ಅವರು, ಹಾಗೇನೆ ಶುಭ ಮುಂಜಾನೆ ಅಂತ ಕಳಿಸ್ತಾ ಇದ್ದಾರೆ. ಯಾರಿದು? ಕವಿತಾ ಶ್ರೀನಿವಾಸ್ ವಯಸ್ ಕಾಲನಿ ಧಾರವಾಡದಿಂದ, ಹಾಗೇನೆ ಚೈತ್ರ ಡಿ ಎಂ ಕಾಮಲಾಪುರ ನೆಲಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಕಲಾಭಾರತೀಯ ಬಗ್ಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರು ರಾಜೇಶ್ ಅವರು, ಸಿಂಧು ಮೆನನವರೆಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಮತ್ತು ಅವರ ಚಿತ್ರಗಳಲ್ಲಿ ಅವರ ನೃತ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹ್ಯಾಪಿ ಬರ್ತ್ಡೇ ಸಿಂಧು ಮೇಡಮ್ ಅಂತ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೆಸರುಘಟ್ಟದಿಂದ ಭವ್ಯ ಅವರು ಕೂಡ

ಕಲಾಭಾರತಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಕೌಸಲ್ಯ ಬನಶಂಕರಿಯಿಂದ. ಸಿಂಧು ಮೆನನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಕಲಾ ಭಾರತೀಯ ಕಾರ್ಯಕ್ರಮದ ಹಾಡುಗಳು ಸಿಂಧು ಮೆನನ್ ಮಾಹಿತಿಯು ಇಷ್ಟ ಆಯಿತು ಅಂತ ಮೈತ್ರಿ ಜೆಸಿ ನಗರದಿಂದ ಸಂದೇಶವನ್ನು ಕಳಿಸಿದರೆ, ಗುಳೇದ್ಗುಡಿದ ವಿರೂಪಾಕ್ಷಪ್ಪ ಅವರು ಕರೆಗೊಂದು ಹಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ, ನಮಗೆ ಕರೆ ಸಿಗೋದಿಲ್ಲ, ಸರಿಯಾಗಿ ಸಿಕ್ಕವರ ಹಾಡು ಕೇಳಿ ಎಂಜಾಯ್ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಎಂಜಾಯ್ ಮಾಡ್ತಿದ್ದೀರಲ್ಲ ಅಷ್ಟೇ ನಮಗೆ ಖುಷಿ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ಕರೆಗೊಂದು ಕಾರ್ಯಕ್ರಮದಲ್ಲಿ ಗೀತೆಗಳು ಚೆನ್ನಾಗಿ ಮೂಡಿಬಂತು, ಕಾರ್ಯಕ್ರಮಗಳು ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಕೇಳುಗರ ಹಾಡು ಇಷ್ಟ ಆಯಿತು ಅಂತ ಮಯೂರಕೋಟಿ ಜನಾಪುರ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಚಿದಾನಂದ್ ಟಿ ವಿ ಸರ್ಕಲ್ನಿಂದ ಕೂಡ ಸಂದೇಶ ಕಳಿಸಿದ್ದಾರೆ, ಬಹಳ ಹೊತ್ತಿಂದ ಕರೆ ಮಾಡ್ತಾ ಇದ್ದೀನಿ, ಕರೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುನೀತಾ ಸೋಮಿಯಾಜಿ ಮೈಸೂರು ಶಕ್ತಿನಗರದಿಂದ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸುಮಧುರ ಹಾಡುಗಳು ಪ್ರಸಾರ ಮನಸ್ಸಿಗೆ ಮುದ ನೀಡುತ್ತಾ ಇದೆ, ಹಾಗೆ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಉಮೇಶ್ ಅವರು ಕೂಡ ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಆಮೇಲೆ ಯಾರಿದು ವರಲಕ್ಷ್ಮಿ ಪೀಣ್ಯೆಯಿಂದ, ಇಂದಿನ ಕಲಾಭಾರತಿಯಲ್ಲಿ ಸಿಂಧು ಮೆನನ್ ಅವರ ಪರಿಚಯ ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂತು, ಕರೆಗೊಂದು ಹಾಡುಗಳ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮೆಲ್ಲರಿಗೋಸ್ಕರ ಒಂದು ಗೀತೆ ಮೂಡಿ ಬರ್ತಾ ಇದೆ, ಶ್ರೀ ಭರತ ಬಾಹುಬಲಿ ಚಿತ್ರದಿಂದ. ಸುಪ್ರಿಯಾ ರಾಮ್ ಅವರ ಗಾಯನದಲ್ಲಿ ಮಂಜು ಮಾಂಡವ್ಯ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತದ ಗೀತೆ.

ಮತ್ತಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಕರೆಗೊಂದು ಹಾಡು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ವಸುಂಧರಾ ರಮೇಶ್ ಪಾಸ್ತೆಯವರು ವಸುಂಧರಾ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮಧ್ಯಾಹ್ನದ ವಂದನೆಗಳು ಅಂತ ಸಂತೋಷ್ ಟೈಲರ್ ಬೆಸಗರೆ ಹಳ್ಳಿಯಿಂದ, ಹಾಗೆ ಎನ್ ಆರ್ ಪುರದಿಂದ ಬಲರಾಮ್ ಪ್ರದೀಪ್ ವೆಂಕಟೇಶ್ ಶಿವಣ್ಣ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ನಿಲಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಜಯ್ ಕೊಡಗನೂರು ಬೊಮ್ಮನಹಳ್ಳಿ ದಾವಣಗೆರೆಯಿಂದ ಕೂಡ ಸಂದೇಶ ಬಂದು ತಲುಪಿದೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಅಂತ ಹೇಳ್ತಾ ಸಮಯ ಆಗಿದೆ 1:09:35 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ: ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12 ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿ

0: ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ಧತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕ್ಯಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ದ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ, 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ದ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ದ 3-1 ಗೋಲುಗಳಿಂದ ಜಯ ಸಾಧಿಸಿತು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯವಾಗಿದೆ 1:22:02. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆ ನಾನು ಆರ್ಜೆ ವಿನುತಾ ಶಶಿಧರ್. ಈ ಪದಬಂಧ ಬರೀ ಗೇಮ್ ಶೋ ಮಾತ್ರ ಅಲ್ಲ, ಇದರ ಮೂಲಕ ನಮಗೆ ಗೊತ್ತಿಲ್ಲದ ಎಷ್ಟೋ ಪದಗಳ ಪರಿಚಯ ಆಗುತ್ತೆ, ಅಥವಾ ನಮ್ಮ ಸ್ಮೃತಿ ಪಟಲದಲ್ಲಿ ಅಡಗಿ ಕುಳಿತಂತಹ ಪದಗಳನ್ನು ಮತ್ತೆ ಹುಡುಕಿ ತರುವಂತಹ ಒಂದು ಕಾರ್ಯಕ್ರಮ. ಒಟ್ಟಿನಲ್ಲಿ ಮಾಹಿತಿಯ ಜೊತೆಗೆ ಮನರಂಜನೆಯ ಕಾರ್ಯಕ್ರಮ ಈ ಪದಬಂಧ. ಹಾಗಾದ್ರೆ ಎಲ್ಲರೂ ರೆಡಿಯಾಗಿದ್ದೀರಾ ಅಲ್ವಾ ಉತ್ತರನ ಕಳಿಸೋಕೆ? ನೀವು ಮಾಡಬೇಕಾಗಿದ್ದಿಷ್ಟೇ, ನಾವು ಸುಳಿವನ್ನು ಕೊಡ್ತಾ ಹೋಗ್ತೀವಿ, ಆ ಸುಳಿವನ್ನು ಆಧರಿಸಿ ನೀವು ನಮಗೆ ಉತ್ತರವನ್ನು ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9483019102994890910219 ಇದು ನಮ್ಮ ವಾಟ್ಸಪ್ ನಂಬರ್. ಈ ನಂಬರ್ಗೆ ನಿಮ್ಮ ಉತ್ತರಗಳನ್ನು ಸಂದೇಶದ ಮೂಲಕ ಕಳಿಸ್ಬೇಕಾಗುತ್ತೆ. ಹಾಗಾದರೆ ತಡ ಮಾಡದೇನೆ ನಮ್ಮ ಮೊದಲ ಸುಳಿವು ಕ್ಲೂ ಕಡೆಗೆ ಸಾಗೋಣ. ತುಂಬ ಸುಲಭವಾದ ಕ್ಲೂ ಇದು, ಎಷ್ಟು ಬೇಗ ಉತ್ತರ ಕಳಿಸ್ತೀರಾ ಅಂತ ನೋಡಬೇಕಾಗಿದೆ ಅಷ್ಟೇ. 4 ಅಕ್ಷರದ ಪದ ಇದು, 4 ಅಕ್ಷರದ ಪದ. ಜೀವವೆಂಬ ಹಕ್ಕಿ, ಜೀವವೆಂಬ ಹಕ್ಕಿ 4 ಅಕ್ಷರದ ಪದ. ನಿಮ್ಮ ಸಮಯ ಈಗ ಶುರುವಾಗುತ್ತೆ, ಮೂಡಿ ಬರ್ತಾ ಇದೆ. ಧರ್ಮಸರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತದ ಗೀತೆ.

ಸಂಭಾಷಣೆಯಲ್ಲ ಇದು, ಮೆಸೇಜ್ ಮೂಲಕ ಮಾತುಕತೆ ಅಂತ ಹೇಳಬಹುದು. ನಿಮ್ಮ ಉತ್ತರಕ್ಕೆ ನಾನು ಯಾರೆಲ್ಲ ಉತ್ತರ ಕಳಿಸಿದ್ದೀರಾ ಅಂತ ನಿಮ್ಮ ಹೆಸರನ್ನು ಈಗ ಹೇಳುವಂಥ ಸಮಯ ಬಂದಿದೆ. ಪ್ರಶ್ನೆಯನ್ನು ಕೇಳಿದ್ವಿ ಅಂದರೆ ಕ್ಲೂವನ್ನು ನೀಡಿದ್ವಿ. ಜೀವವೆಂಬ ಹಕ್ಕಿ ಬಹಳ ಸುಲಭವಾದ ಒಂದು ಪದಬಂಧದ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ, ಹಾಗೆ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಬಿಂದು ಪ್ರಕಾಶ್ ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ, ಹರೀಶ್ ಮಲ್ಲೇಶ್ವರಮಿಂದ, ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರಿಂದ, ಗಂಗಮ್ಮ ಕೇಶವಮೂರ್ತಿ ಹಾಗೆ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹಾಗೆ ಶಾಂತಿನಿ ಹಾಸನದಿಂದ, ಲೀಲಾಮಧು ಕೆಂಗೇರಿಯಿಂದ, ಜೆ ಪಿ ನಗರದಿಂದ ಪದ್ಮ, ಹಾಗೆ ಜೆ ಪಿ ನಗರದಿಂದ ಜೈಶೀಲ ನಿಮ್ಮ ಉತ್ತರ ತಪ್ಪಾಗಿದೆ, ಹಾಗೆ ವೇದಾ ಶೆಟ್ಟಿ ಕಾಳಾವರದಿಂದ, ಹಾಗೆಯೇ ರೇಖಾ ಯಲಹಂಕದಿಂದ, ಎಚ್ ಕುಮಾರ್ ಜೋಗಿಹಳ್ಳಿ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹಾಗೆಯೇ ಲಿಂಗರಾಜು ಅಬ್ಬೇನಹಳ್ಳಿಯಿಂದ ಚಳ್ಳಕೆರೆ ತಾಲೂಕು, ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ, ಉಮೇಶ್ ಸಿರಿಗೆರೆ ನಿಮ್ಮ ಉತ್ತರ ಕೂಡ ತಪ್ಪಾಗಿದೆ, ಮಮತಾ ರಘು ಕಡೂರಿನಿಂದ, ಪ್ರವೀಣ್ ಹೊಸಕೋಟೆ ನವೋದಯ ನಗರದಿಂದ, ಶ್ರೀಕಾಂತ್ ಗೋಡಕಿಂಡಿ, ಹಾಗೆ ಪ್ರಸಾದ್ ಬಾಕಳೆ ಎಕ್ಸಂಬ, ಹಾಗೆಯೇ ಮೀನಾಕ್ಷಿ 8ನೇ ಮೈಲ್ನಿಂದ, ಭವಾನಿ ಗುರುಪ್ರಕಾಶ್ ಹಾವೇರಿಯಿಂದ, ಮಹೇಶ್ ಮಂಡ್ಯದಿಂದ, ಅಮರಾವತಿ ಹರಿಕುಮಾರ್ ಸಚ್ಚಿದಾನಂದ ಮೂರ್ತಿ, ಹಾಗೆ ಸುಮಾ ಮೂತ್ರ ಕೂಡ ತಪ್ಪಾಗಿದೆ, ಗಜಾನನ್ ಭಟ್ ಬೋಳನ ಮಕ್ಕಿಯಿಂದ, ನವೀನ್ ಕಾವ್ಯ, ಹಾಗೆ ಸುರೇಂದ್ರ ಕುಂದಾಪುರದಿಂದ, ಕೃಷ್ಣಾರೆಡ್ಡಿ ಚಂದ್ರಿಕಾ ಭೈರತಿ, ಹಾಗೇನೆ ಪೂಜಾ ಬೆಂಗಳೂರಿನಿಂದ, ಭಾಗ್ಯ ರಾಮಣ್ಣ ಮಂಜುಶ್ರೀ ಧಾರವಾಡದಿಂದ, ನಿಮ್ಮ ಉತ್ತರ ಕೂಡ ತಪ್ಪಾಗಿದೆ, ದೇವಿ ಸಿಂಗ್ ಸರೋಜಾ ಸಿಂಗ್, ಹಾಗೆ ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಕೆಲವೊಬ್ಬರು ಏನು ಕಳಿಸಿದೆ, ತುಂಬ ಈಸಿ ಎಲ್ಲ ಸುಲಭವಾಗಿ ಹೇಳ್ತೀರಾ ಅಂತ ಕೊಟ್ಟಿದ್ದೆ, ಅದರಲ್ಲೂ ವೆರೈಟಿ ಉತ್ತರಗಳು ಬಂದಿದೆ, ಕೇಳಿಸ್ಕೊತಿದ್ದೀರಾ ಅನ್ಕೊತಿದ್ದೀನಿ. ಪರಮಾತ್ಮ ಅಂತ ಕಳಿಸಿದ್ದೀರಾ, ಆಮೇಲೆ ಕಾಲಾವಧಿ ಅಂತ ಕಳಿಸಿದ್ದೀರಾ, ಆತ್ಮ ಪಕ್ಷಿ ಅಂತ ಉತ್ತರ ಬಂದಿದೆ, ಹಾಗೇನೆ ಪ್ರಾಣಶಕ್ತಿ ಅಂತ ಬಂದಿದೆ, ಸೂಕ್ಷ್ಮ ಜೀವಿ ಅಂತ ಬಂದಿದೆ, ಪತಿ ಪತ್ನಿ ಅಂತ ಬಂದಿದೆ, ಪಾರಿವಾಳ ಅಂತ ಬಂದಿದೆ. ಬಟ್ ಅದು ಯಾವ ರೀತಿ ಅಂದರೆ ನೋಡಿ, ಅವ್ರ ಉತ್ತರ ಕಳಿಸಿ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ, ಎಷ್ಟೊಂದು ರೀತಿ ಯೋಚನೆ ಮಾಡ್ಬೋದಲ್ವಾ ಅನ್ನೋಕ್ಕೆ ಒಂದು ಉದಾಹರಣೆಗಳು ನಮ್ಮ ಕೇಳುಗರು ಕಳಿಸಿರುವ ವಿವಿಧ ರೀತಿಯ ಉತ್ತರಗಳು ಅಂತ ಹೇಳ್ಬೋದು. ಜೀವವೆಂಬ ಪಕ್ಷಿ ಅಂದರೆ ಪ್ರಾಣ ಪಕ್ಷಿ, ಸರಿಯಾದ ಉತ್ತರ ಪ್ರಾಣ ಪಕ್ಷಿಯಾಗಿತ್ತು. ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೋಡೋಣ ಮುಂದಿನ ಉತ್ತರ ಯಾರೆಲ್ಲ ಸರಿಯಾಗಿ ಕಳಿಸ್ತಾರೆ ಅಂತ ನೋಡೋಣ. ಮುಂದಿನ ಕ್ಲೂ ಹೀಗಿದೆ,

ಇದು 5 ಅಕ್ಷರದ ಪದ. ಕುದುರೆಯ ತಲೆ ಮನುಷ್ಯನ ದೇಹ, ಅಥವಾ ಮನುಷ್ಯನ ತಲೆ ಕುದುರೆಯ ದೇಹ ಹೊಂದಿರುವ ದೇವತೆಗಳ ಪ್ರಪಂಚ ಇದು. ಕುದುರೆಯ ತಲೆ ಮನುಷ್ಯನ ದೇಹ ಅಥವಾ ಮನುಷ್ಯನ ತಲೆ ಕುದುರೆಯ ದೇಹ ಹೊಂದಿರುವ ದೇವತೆಗಳ ಪ್ರಪಂಚ ಯಾವುದು ಅಂತ ನೀವು ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9483091029. ಇದು 5 ಅಕ್ಷರದ ಪದ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕ್ಲೂನ ಕೊಟ್ಟಿದ್ವಿ ನಾವು, ಕುದುರೆಯ ತಲೆ ಮನುಷ್ಯನ ದೇಹ ಅಥವಾ ಮನುಷ್ಯನ ತಲೆ ಕುದುರೆಯ ದೇಹ ಹೊಂದಿರುವ ದೇವತೆಗಳ ಪ್ರಪಂಚ ಅಂತ. ಸರಿಯಾದ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಈಗ ಆನ್ಸರ್ ಶೀಟಲ್ಲಿ ಆನ್ಸರ್ ಹುಡುಕೋದೇ ಕಷ್ಟ ಆಗಿಬಿಟ್ಟಿದೆ. ಅಷ್ಟು ತರಹೇವಾರಿ ಉತ್ತರಗಳು ಬಂದಿದೆ. ಅದರಲ್ಲಿ ಹುಡುಕೋದಾದರೆ ಗಂಗಮ್ಮ ಕೇಶವಮೂರ್ತಿ ಕೆಂಚೇನಹಳ್ಳಿಯಿಂದ, ಕಬಾಡಿ ವೆಂಕಟೇಶ್ ಇಂದಿರಾಪೇಟೆಯಿಂದ, ಹಾಗೇನೆ ಮತ್ತು ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಶಾಂತಿನಿ ಹಾಸನ್ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಮತ್ತೆ ಮುಂದೆ ನೋಡ್ತಾ ಹೋಗೋದಾದರೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಪುಟ್ಟಸ್ವಾಮಿ ಕುರುಬರಹಳ್ಳಿಯಿಂದ, ಇವ್ರ ಉತ್ತರ ಕೂಡ ಸರಿಯಾಗಿದೆ. ರಮ್ಯಾ ಚಲ್ಲಹಳ್ಳಿಯಿಂದ, ಹಾಗೇನೆ ಸುಮಾ ಚಿಕ್ಕಮಗಳೂರಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೇನೆ ಮತ್ತೆ ಯಾರು ಅಂತ ನೋಡೋದಾದರೆ ಮಂಜುಶ್ರೀ ಧಾರವಾಡದಿಂದ, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ, ಹಾಗೆ ವೇದಾ ಶೆಟ್ಟಿ ಕಾಳಾವರದಿಂದ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಬಟ್ ಉತ್ತರ ಕಳಿಸಿದ್ದಾರೆ ಬಹಳಷ್ಟು ಮಂದಿ. ನಾನು ಬರೀ 8% ಉತ್ತರ ಹೇಳಿದ ಅವ್ರ ಹೆಸರು ಹೇಳಿದ್ದೀನಿ, ಇನ್ನು 92% ಏನಂತರ ಉತ್ತರ ಕಳಿಸಿದ್ದಾರೆ ಅಂತ ಅಂದರೆ ಹಯವದನ ಅಂತ ಕಳಿಸಿದ್ದಾರೆ, ಹಾಗೇನೆ ಕುದುರೆ ಮುಖ ಅಂತ ಕಳಿಸಿದ್ದಾರೆ, ಕೈಲಾಸಗಿರಿ ಅಂತ ಕಳಿಸಿದ್ದಾರೆ, ಗಂಧರ್ವಗಿರಿ ಅಂತ, ಕಿಂಪುರುಷ, ಯಕ್ಷ ಕಿನ್ನರ, ಅಶ್ವಿನಿ ಕುಮಾರ, ಹೀಗೆ ಬಹಳಷ್ಟು ವೆರೈಟಿಯಾಗಿ ಉತ್ತರ ಬಂದಿದೆ. ಬಟ್ ಚೆನ್ನಾಗಿದೆ ಕೇಳೋಕ್ಕೆ, ಓದೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಈ ಉತ್ತರ, ಹೀಗೂ ಹೇಳ್ಬೋದಾ ಅಂತ. ಬಟ್ ನಾನು ಕೇಳಿರೋ ಕ್ಲೂಗೆ ಇದು ಮ್ಯಾಚ್ ಆಗ್ತಾ ಇಲ್ಲ. ಕುದುರೆಯ ತಲೆ ಮನುಷ್ಯನ ದೇಹ ಅಥವಾ ಮನುಷ್ಯನ ತಲೆ ಕುದುರೆಯ ದೇಹ ಹೊಂದಿರುವ ದೇವತೆಗಳ ಪ್ರಪಂಚ ಕಿನ್ನರ ಲೋಕ, ಉತ್ತರ ಕಿನ್ನರ ಲೋಕ ಆಗಿತ್ತು. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಉತ್ತರ ಕಳುಹಿಸಲು ಪ್ರಯತ್ನಿಸಿದ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು. ಹಾಗೇನೆ ನೆಕ್ಸ್ಟ್ ಕ್ಲೂ ಸ್ವಲ್ಪ ಈಸಿಯಾಗೇ ಇರುತ್ತೆ ಅಂತ ಭಾವಿಸಿದ್ದೀನಿ. ಈ ಇದಕ್ಕೆ ನೀವು ತುಂಬ ಈಗ ಕೊಟ್ಟಿರೋ ಹೆಸರೆಲ್ಲ ಓದ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಮುಂದಿನ ಕ್ಲೂ ನಮ್ದು ಹೀಗಿದೆ, ಲೌಕಿಕ ಜೀವನವೆಂಬ ಹಡಗು, ಇದು 5 ಅಕ್ಷರದ ಪದ. ಲೌಕಿಕ ಜೀವನವೆಂಬ ಹಡಗು, ಇದು 5 ಅಕ್ಷರದ ಪದ. ಉತ್ತರ ಕಳಿಸಿ, ಪದಬಂಧದ ಉತ್ತರವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029948309120219. ಮೂಡಿ ಬರ್ತಾ ಇದೆ ಅಮೆರಿಕಾ ಅಮೆರಿಕಾ ಚಿತ್ರದಿಂದ ಬಾನಲ್ಲಿ ಓಡೋ ಮೇಘ ಅನ್ನೋ ಒಂದು ಗೀತೆ, ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಮತ್ತು ಸಂಗೀತಾ ಕಟ್ಟಿಯವರ ಗಾಯನದಲ್ಲಿ, HS ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

0: ಗುಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:44. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ, ಜೊತೆಗೆ ಪದಬಂಧವನ್ನ ಆಡ್ತಾ ಇದ್ದೀರಿ, ಸುಮಧುರವಾದ ಗೀತೆಗಳನ್ನ ಕೂಡ ಕೇಳ್ತಾ ಇದ್ದೀವಿ ನಾವು. ಈಗ ನಮ್ಮ ಕ್ಲೂ ಹೇಗಿತ್ತು? 5 ಅಕ್ಷರದ ಪದ.

ತಾರಗು ಕಡೂರಿಂದ, ಬೀನಾ ವಸಂತರಾವ್ ವಸಂತಪುರದಿಂದ, ಹಾಗೆ ಶಿವಲಿಂಗಪ್ಪ ಕವಳಿ, ಮನೋಜ್ ಕವಳಿ ಫ್ರಾಮ್ ಇಳ್ಕಲ್, ಇಳ್ಕಲ್ಲಿಂದ ಉತ್ತರ ಕಳಿಸಿದ್ದಾರೆ. ಇವರ ಉತ್ತರ ಕೂಡ ಸರಿಯಾಗಿದೆ. ಲಕ್ಷ್ಮೀಕಾಂತ್ ನವಲೆ ರೆಟ್ಟಿಹಳ್ಳಿಯಿಂದ, ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಸತೀಶ್ ಉಡುಪಿಯಿಂದ, ಅನುಪಮಾ ಕುಮಾರ ಪಾರ್ಕ್, ಹಾಗೆ ಮೀರಾ ಸುಭಾಷ್ ಕುಲಕರ್ಣಿ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿಯಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್, ಹಾಗೇನೆ ಯಾರಿದು ವಿರೂಪಾಕ್ಷಪ್ಪ, ಕಾವ್ಯ ರೇಣುಕ, ರುದ್ರಪ್ಪ ಮಡಿವಾಳ ಇಂದರ್ಗಿಯಿಂದ, ಹಾಗೇನೆ ತಿಪ್ಪೇಸ್ವಾಮಿ ನಾಗಲೀಕರ್, ಪದ್ಮಶ್ರೀ ಕುಟುಂಬದವರು ಸುಮಾ ಚಿಕ್ಕಮಗಳೂರಿನಿಂದ, ಹಾಗೆ ಪ್ರಸಾದ್ ಬಾಕಳೆ ಎಕ್ಸಂಬ ಶಾಂತಿನಿ ಹಾಸನದಿಂದ, ಹಾಗೆ ಯಾರಿದು ವಾಸುಕಿ ಸಾಗರಿಂದ, ಹಾಗೆ ಜೆ ಪಿ ನಗರದಿಂದ ಪದ್ಮಾ. ಉತ್ತರ ಹುಡುಕೋಷ್ಟರಲ್ಲಿ ಸಾಕು ಬೇಕಾಗೋಯ್ತು ನನಗೀಗ. ಹಿಂಗೆಲ್ಲ ಕಳಿಸಿದ್ದಾರೆ ಅಂದರೆ ಭಾವಸಾಗರ ಅಂತ ಕಳಿಸಿದ್ದಾರೆ, ಜೀವನ ನೌಕೆ ಅಂತ ಕಳಿಸಿದ್ದಾರೆ, ಹಾಗೇನೆ ನಂದಗೋಕುಲ ಅಂತ ಕೂಡ ಉತ್ತರ ಬಂದಿದೆ, ಹಾಗೆ ಇನ್ನೂ ಬಹಳಷ್ಟು ವೆರೈಟಿ ಉತ್ತರಗಳು ಕೂಡ ಬಂದಿದೆ. ಜೀವನ ನೌಕೆ, ಪಯಣಿಗ, ಆಮೇಲೆ ಬಾಳಿನ ನೌಕೆ, ಬಾಳಿನ ದೋಣಿ, ಎಲ್ಲ ಫಿಲಮ್ ಹೆಸರೆಲ್ಲ ಬರೆದು ಕಳಿಸಿದಾರಾ ಅಂತ ನಂಗೆ ಡೌಟು. ಸರಿಯಾದ ಉತ್ತರ ಲೌಕಿಕ ಜೀವನವೆಂಬ ಹಡಗು ಅನ್ನೋದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋದು ಸಂಸಾರ ನೌಕೆ. ಸರಿಯಾದ ಉತ್ತರ ಸಂಸಾರ ನೌಕೆ ಆಗಿತ್ತು. ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕ್ಲೂ ಕಡೆಗೆ ಸಾಗುವಂತಹ ಸಮಯ, ಎರಡು ಅಕ್ಷರದ ಪದ ಇದು. ದಾನಕ್ಕೆ ಹೆಸರಾದ ಓರ್ವ ಚಕ್ರವರ್ತಿ, ದಾನಕ್ಕೆ ಹೆಸರಾದ ಓರ್ವ ಚಕ್ರವರ್ತಿ, ಎರಡು ಅಕ್ಷರದ ಪದ ಮೂಡಿ ಬರ್ತಾ ಇದೆ. ಕುರುಬನ ರಾಣಿ ಚಿತ್ರದಿಂದ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತದ ಗೀತೆ.

ಕೊಟ್ಟಿದ್ವಿ ನಾವು. ಎರಡು ಅಕ್ಷರದ ಪದ ಇದು. ದಾನಕ್ಕೆ ಹೆಸರಾದ ಓರ್ವ ಚಕ್ರವರ್ತಿ ಅಂತ. ಆದರೆ ಎರಡು ಹೆಸರು ಮಾತ್ರ ಎಷ್ಟು ರೇಸಲ್ಲಿದೆ ಅಂದರೆ, ಒಂದು ಮೆಸೇಜ್ ನಂತರ ಇನ್ನೊಂದು ಮೆಸೇಜ್ ಬರುತ್ತೆ, ಆ ಹೆಸರು ನಂತರ ಈ ಹೆಸರು, ಈ ಹೆಸರು ನಂತರ ಆ ಹೆಸರು, ಮಧ್ಯೆ ಮಧ್ಯದಲ್ಲಿ ಸರಿಯಾದ ಉತ್ತರದ ಒಂದು ಹೆಸರು ಬರ್ತಾ ಇದೆ. ಅದು ಯಾವ ಎರಡು ಹೆಸರು ರೇಸಲ್ಲಿದೆ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಯಾರ ಹೆಸರು ಹೇಳಲಿಲ್ಲ ಅವ್ರ ಉತ್ತರ ತಪ್ಪಾಗಿದೆ, ಅವರು ರೇಸಲ್ಲಿರೋರ ಹೆಸರನ್ನು ಹೇಳಿದ್ದಾರೆ ಅಂತ ಅಂದ್ಕೋಬೇಕು ನೀವು. ಹಾಗೇನೆ ಈಗ ಸರಿಯಾದ ಉತ್ತರವನ್ನು ಕೊಟ್ಟವರ ಹೆಸರನ್ನು ಹೇಳ್ತೀನಿ. ಕಬಾಡಿ ವೆಂಕಟೇಶ್ ಕಬಾಡಿಯಿಂದ, ಹಾಗೇನೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ರೇಖಾ ಯಲಹಂಕದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತೆ ಯಾರಿದು, ನಾರಾಯಣಪುರ ಧಾರವಾಡದಿಂದ ಪೂರ್ಣಿಮಾ ಮೇಸ್ತ್ರಿ, ಇವ್ರ ಉತ್ತರ ಸರಿಯಾಗಿದೆ. ಶಾಂತಿನಿ ಹಾಸನದಿಂದ, ಹಾಗೆ ನಾಗಮಂಗಲದಿಂದ ರಾಧಾ ಹಿರಿಯಣ್ಣ, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜ್, ಡಾಕ್ಟರ್ ಅನಂತಕುಮಾರ್ ಅರಸ್, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಮತ್ತೆ ಯಾರು ಉತ್ತರ ಸರಿ ಇದೆ ಅಂತ ಹುಡ್ಕೋದಾದರೆ, ಪೂಜಾ ಬೆಂಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೇನೆ ಇನ್ನೂ ಯಾರು ಅಂತ ನೋಡೋಣ, ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಚಂದ್ರಿಕಾ ಭೈರತಿಯಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಗಂಗಮ್ಮ ಕೇಶವ ಮೂರ್ತಿ, ಹಾಗೆ ವಿ ಲೀಲಾ ಶಿವಮೊಗ್ಗದಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೇನೆ ಕಿರಣ್ ಜೋಶಿ ಬೆಳಗಾವಿಯಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ರಮ್ಯಾ ಚಲ್ಲಹಳ್ಳಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹಾಗೆ ಚಿತ್ರದುರ್ಗದಿಂದ ಶ್ರೀಲತಾ, ಹಾಗೆ ಪುಟ್ಟಸ್ವಾಮಿ ಕುರುಬರಹಳ್ಳಿಯಿಂದ ನೇತ್ರ, ಇಲ್ಲ ಇವ್ರ ಉತ್ತರ ತಪ್ಪಿದೆ, ವೇದಾ ಶೆಟ್ಟಿ ಕಾಳಾವರದಿಂದ, ಹಾಗೆ ಗುರುರಾಜ್ ಸೋಮಯಾಜಿ ಜ್ಞಾನ ಭಾರತಿಯಿಂದ, ಹಾಗೇನೆ ಮತ್ತೆಲ್ಲ ಮತ್ತು ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾನೀಗ ಹುಡುಕಬೇಕಾಗಿದೆ. ಅಷ್ಟೊಂದು ರೇಸಲ್ಲಿ ಕೊಟ್ಟಿದ್ದಾರೆ ಉತ್ತರ. ಹರೀಶ್ ಮಲ್ಲೇಶ್ವರಂಯಿಂದ ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಶಿಬಿ ಚಕ್ರವರ್ತಿ, ದಾನಕ್ಕೆ ಹೆಸರಾದ ಓರ್ವ ಚಕ್ರವರ್ತಿ ಅಂತ ಉತ್ತರ ಆಗಿತ್ತು. ಇದು ಎರಡು ಅಕ್ಷರದ ಪದ ಅಂತ ಹೇಳಿದೆ. ಹಾಗೆಯೇ ರೇಸಲ್ಲಿರೋ ಎರಡು ಇನ್ನೆರಡು ಹೆಸರು ಯಾವುದು ಅಂತ ನೋಡೋದಾದರೆ, ಬಲಿ ಚಕ್ರವರ್ತಿ ಮತ್ತು ಕರ್ಣ, ಇದೆರಡು ಹೆಸರು ಕೂಡ ಆಲ್ಮೋಸ್ಟ್ ತುಂಬ ಜನ ಉತ್ತರ ಕೊಟ್ಟಿದ್ರಿ. ಅದರಲ್ಲಿ ತುಂಬ ಜನರ ಉತ್ತರ ಬಲಿ ಮತ್ತು ಕರ್ಣ ಅಂತಲೇ ಆಗಿತ್ತು. ತುಂಬ ಅನ್ನೋದಕ್ಕಿಂತ 99.99999 ಎಷ್ಟು ಜನರ ಉತ್ತರ ಬಲಿ ಮತ್ತು ಕರ್ಣ. ಒಬ್ಬರ್ಯಾರು ಹರ್ಷ ಅಂತ ಕೊಟ್ಟರು, ಇದು ಯಾವ ಚಕ್ರವರ್ತಿ ಅಂತ ಗೊತ್ತಾಗಲಿಲ್ಲ ನನಗೆ. ಆದರೆ ಸರಿಯಾದ ಉತ್ತರ ಶಿಬಿ ಅಂತ ಆಗಿತ್ತು. ಇದು ಇವತ್ತಿನ ಪದಬಂಧ ಕಾರ್ಯಕ್ರಮ ಆಗಿತ್ತು. ಇದು ಇವತ್ತಿನ ಪದಬಂಧ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಪ್ರಸಾರವಾದ ಹಾಡುಗಳು ಕೂಡ ನಿಮ್ಮ ಮನಸ್ಸನ್ನು ಗೆಲ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ಸಮಯ ಆಗಿದೆ 1:54. ಪದಬಂಧದ ಕೊನೆಯ ಹಂತದಲ್ಲಿದ್ದೀವಿ ನಾವು. ಪದಬಂಧದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಂಡಮಾನ್ ಚಿತ್ರದಿಂದ ನೆನಪು ನೆನಪು ಅನ್ನೋ ಹಾಡು. ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಪದಬಂಧದಲ್ಲಿ ನಮ್ಮ ಜೊತೆಯಾದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನೋತಾ ಶಶಿ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:15:20 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ.
2: ಆತ್ಮೀಯರೇ, 2:15 ಆಯಿತು,
3: ಸ್ಪಂದನಕ್ಕಾಗಿ ನಾವು ಕಾಯ್ತಾ ಕೂತಿದ್ದೇವೆ.
2: ನಾವು ಕಾಯ್ತಾ ಇದ್ದೀವಿ ಅಂದ್ರೆ ಯಾರು?
3: ನಾವು ಅಂದ್ರೆ

0: ಸುಮತಿ,
1: ಜಾಂಪಣ್ಣ
0: ಮತ್ತು ನಮ್ಮ ಕೇಳುಗರು
1: ಅಲ್ವಾ. ಸ್ಪಂದನ ಅಂದ್ರೆ ಅದು ಎಲ್ಲರ ಸ್ಪಂದನೆ.
0: ಹೌದು
1: ಜಾಂಪಣ್ಣ, ಇವತ್ತು ಒಂದು ವಿಷಯ ಆಯ್ತು. ನಾನು ಬರ್ತಾ ಇದ್ದ ದಾರಿಲಿ ಅಲ್ಲಿ ಒಬ್ರು ಹಿರಿಯ ನಾಗರಿಕರು ನಿಧಾನಕ್ಕೆ ನಡೀತಾ ಇದ್ದಾರೆ. ಏನು ವಾಹನಗಳಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ, ಅವ್ರಿಗೆ ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಸಿಗ್ನಲ್ಲಲ್ಲಿ ಕೂತ್ಕೊಂಡು ಕೈ ಇದು ಮಾಡ್ತಿರ್ತಾರಲ್ಲ, ವಾಹನ ನಿಯಂತ್ರಣ ಮಾಡ್ತಿರ್ತಾರಲ್ಲ ಪೊಲೀಸು, ಅವರು ಬಂದು ಇಳಿದು ಕೆಳಗಡೆ ಇಳಿದು ಬಂದು ಇವ್ರನ್ನ ಎಲ್ಲ ಗಾಡಿಗಳನ್ನ ಒಂದ್ಸತಿ ನಿಲ್ಲಿಸಿ ಇವ್ರನ್ನ ಕರ್ಕೊಂಡು ಹೋಗಿ ಆ ಕಡೆ ತುದಿಗೆ ಬಿಟ್ಟು ಆಮೇಲೆ ಮತ್ತೆ ಬಂದು ಅವರು ಕೂತರು. ಎಂತ ಎಂತ ಗೆಸ್ಚರ್ ಅಲ್ವಾ ಅದು.
0: ಬಹಳ ವಿಶೇಷ ಅಂದ್ರೆ ಈ ಟೈಮಲ್ಲಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸೀನ್ ನೆನಪಾಯ್ತು ನನಗೆ.
1: ಯಾವುದೋ
0: ಒಂದು ಸಿನಿಮಾದಲ್ಲಿ ಅವರು ದಾಟಬೇಕಾಗಿರ್ತದೆ, ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಪಾಯಿಂಟ್ ಅಲ್ಲಿ ಬಹುಶಃ ಅವರ ಶಿಷ್ಯ ಅಂದ್ರೆ ಅವರು ಇಮಿಡಿಯೇಟ್ಲಿ ಇವ್ರನ್ನ ಕೈ ಹಿಡಿದು ದಾಟಿಸ್ತಾರೆ ಆ ಕಡೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಹಿಂಗಿಂಗ್ ಅಂತ ಅಂದಾಗ ನಾನು ನಿಮ್ಮ ಶಿಷ್ಯ ಸರ್ ನಾನು ಅಂತ ಹೇಳ್ತಾರೆ. ಪೊಲೀಸರು ಹೇಗೆ ಆದ್ರೆ ಅವ್ರದ್ದು ಕರ್ತವ್ಯ ಆದಷ್ಟು ಹಿರಿಯ ನಾಗರಿಕರಿಗೆ ಒಂದು ಗೌರವ ಕೊಡಬೇಕು, ದಾಟಿಸ್ಬೇಕು ಅಂತೇಳಿ. ಇದನ್ನ ನಾವು ಸಣ್ಣವರು ಇದ್ದಾಗಲಿಂದಾನೆ ನಮ್ಮ ಸ್ಕೂಲ್ಗಳಲ್ಲಿ ಯಾವತ್ತೂ ಇನ್ನೊಬ್ಬರಿಗೆ ನೆರವಾಗಬೇಕು, ಸಹಾಯ ಮಾಡಬೇಕು, ಒಳ್ಳೆಯ ಕಾರ್ಯವನ್ನು ಮಾಡಿ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು. ಹಂಗಾರೆ ಆ ಪಾಠವನ್ನು ನೈತಿಕತೆಯನ್ನು ಕಲಿತೆ ಮುಂದೆ ಬರಬೇಕು ಅವರು.
1: ನಾವಂತೂ ನಮ್ಮ ನೈತಿಕತೆಯ ಪಾಠಗಳು ಅಂದ್ರೆ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡ್ಬಿಟ್ರೆ ಎಂತೆಂತ ಪಾಠಗಳು.
0: ರಾಜ್ಕುಮಾರ್ ಅವರ ಸೀನೆ ನನಗೆ ಆಟೋಮೆಟಿಕ್ ನೆನಪು ಬಂದ್ಬಿಡ್ತು, ನಾನು ಹೇಳ್ಬಿಟ್ಟೆ.
1: ರಾಜ್ಕುಮಾರ್ ಅವರು ಒಂದ್ಸರಿ ಎಲ್ಲೋ ಹೋಗ್ತಾ ಇದ್ರಂತೆ, ಯಾವುದೋ ಶೂಟಿಂಗ್ ಮುಗಿಸಿ ಹಾಗೆ ಹೋಗುವಾಗ ಅವರಿಗೆ ಅಲ್ಲಿ ಒಂದು ಅವರಿಗೆ ಈ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ, ವಾಸನೆ ಬಂತಂತೆ. ತಕ್ಷಣ ಒಂದ್ ನಿಮಿಷ ಇಲ್ಲೆಲ್ಲೋ ಇದು ವಾಸನೆ ಬರ್ತಿದೆ ಅಂತ ಹೇಳಿ ಅಲ್ಲಿ ಯಾರೋ ಒಬ್ರು ಅಜ್ಜಿ ಅಡಿಗೆ ಮಾಡ್ತಿದ್ರಂತೆ. ಅಮ್ಮ ನನ್ಗೆ ನಂಗೆ ಬಡಿಸು ಅಂತ ಹೇಳಿ ಅಲ್ಲಿ ಊಟ ಮಾಡಿದ್ರಂತೆ. ಅಂದ್ರೆ ಎಷ್ಟು ಸರಳತೆ, ಎಲ್ಲೋ ಹೋಗುವಾಗ ದಾರಿಯಲ್ಲಿ ಯಾರದೋ ಮನೆಗೆ ಹೋಗೋದು ಅಂತ ಹಿರಿಯ ನಟರು. ಆಮೇಲೆ ಅವ್ರಿಗೆ ಎಂತ ಸಂಭ್ರಮ ಆಗಿರ್ಬೇಕಲ್ವಾ.
0: ಅಲ್ಲ ಸುಮತಿ, ಇದು ಸರಳತೆ ಮತ್ತು ಸಹಜತೆ, ಇವೆರಡು ಸೇರ್ಕೊಂಡಾಗ ಮನುಷ್ಯ ತನ್ ಪಡಿತಾವು. ಅವರು ಸಹಜವಾಗೇ ಇರ್ತಾರೆ, ನಮಗದು ವಿಶೇಷವಾಗಿ ಕಾಣಿಸುತ್ತೆ.
1: ಹೌದು,
0: ಜಾಸ್ತಿ ತಿಳುವಳಿಕೆ ಇದ್ದವರಿಗೆ ಅವ್ರಿಗೂ ಯಾವುದೇ ಭೇದ ಭಾವ ಇರಲ್ಲ. ದೊಡ್ಡವರು ಎಲ್ಲೆಲ್ಲೋ ಸಿಗ್ತಿರ್ತಾರೆ, ನಾವು ಏನೇ ಆಗಲಿ ಒಳ್ಳೇದನ್ನ ಕೇಳಿದ್ರೆ ಅದನ್ನು ನಾವು ಅನುಸರಿಸಬೇಕು. ಹಿರಿಯರಿಗೆ ಗೌರವ ಕೊಡ್ಬೇಕಂತಂದ್ರೆ ಅವ್ರ ಮಾತನ್ನ ನಾವು ಕೇಳಿ ಅನುಸರಿಸಿದ್ರೆ ಸಾಕು.
1: ಹೌದು ಹೌದು, ಒಂದು ಹಾಡು ಕೇಳ್ಬಿಡೋಣ.
0: ರಾಜ್ಕುಮಾರ್ ಅವ್ರ ಹಾಡೆ.

0: ನಮಗೆ ಹೆಚ್ಚು ಹೆಚ್ಚು ರಾಜ್ಕುಮಾರ್ ಅವರ ಹಾಡೇ ಪ್ರಸಾರ ಮಾಡಿ ಅಂತ ಪತ್ರ ಬರೆಯೋದು ಕೂಡ ಉಂಟು. ಇಲ್ಲಿ ನೋಡಿ ಎಷ್ಟು ಜನ ಕೇಳುಗರು ನಮಗೆ ಪತ್ರಗಳನ್ನು ಬರೆದಿದ್ದಾರೆ. ಹೆಬ್ಬಾಳದ ರಮೇಶ್ ಅವರು ಬರೆದಿದ್ದಾರೆ, ಮತ್ತು ನಮ್ಮ ಶ್ರೋತೃ ಬೆಂಗಳೂರಿನಿಂದ ಇವರು ರಾಜೇಶ್ ಅನ್ನೋರು, ಇವರು ಕೂಡ ಪತ್ರ ಬರೆದಿದ್ದಾರೆ. ಆಮೇಲೆ ಹಾಸನದ ನಾಗಾನಂದ್ ಅನ್ನೋರು, ಇವರು ಭಕ್ತಿಗೀತೆಗಳು ಪ್ರಸಾರ ಮಾಡಿದ್ದು ನಮಗೆ ತುಂಬ ಖುಷಿಯಾಯಿತು ಅಂತೆಲ್ಲ ಏನೇನೋ ಒಂದಷ್ಟು ದೊಡ್ಡ ಪತ್ರ ಬರೆದಿದ್ದಾರೆ. ಆಮೇಲೆ ವಾಣಿ ಜಯರಾಮ್ ಅವರ ನೋಡಿ, ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಹಾಡು ಪ್ರಸಾರ ಮಾಡಿ ಅಂತಾರೆ ಭವ್ಯ, ರಮೇಶ್, ಸಿರೀಶ್, ನೃಪಂತ್, ಸುಷ್ಮಾ, ಮಾನಸ, ಲಕ್ಷ್ಮೀದೇವಮ್ಮ ಇವರೆಲ್ಲ. ಒಂದು ನಮ್ಮ ಶ್ರೋತೃಗಳ ಪತ್ರಗಳನ್ನ ನಾವು ನೋಡ್ತಾ ಇದೀವಲ್ಲ, ಇವ್ರಿಗೆ ಒಂದು ವಿಷಯ ಹೇಳಬೇಕು ಜಪ್ಪಣ. ಈ ಮೆಚ್ಚಿನ ಗೀತೆಗಳಿಗೆ ಬೇರೆನೆ ಒಂದು ಇಮೇಲ್ ಐಡಿ ಇದೆ,
1: ಅದೇ vbnimmahadu@gmail.com.
0: ಹೌದು,
1: ಇನ್ನೊಂದ್ಸಲ ಹೇಳ, vbnimmahadu@gmail.com.
0: ವಿಬಿ ನಿಮ್ಮ ಹಾಡುಗೆ ಬರೀಬೇಕು. ಆದರೆ ಅನೇಕರು ಕನ್ನಡ ವಿವಿಧ ಭಾರತಿ @gmail.com ಹಾಕ್ತಾರೆ. ಈಗ ರಾಜ್ಕುಮಾರ್ ಅವರ ವಿಷಯ ಬಂದಿದ್ದಕ್ಕೆ ಅವರೆಲ್ಲರೂ ಹೇಳಿದ ಹಾಡುಗಳನ್ನ ಸುಮ್ಮನೆ ಹಾಗೆ ಅವರ ಹೆಸರುಗಳನ್ನ ಹೇಳಿದ್ದು.
1: ಆಮೇಲೆ ಈಗ ಪತ್ರಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ಅಂದ್ರೆ, ಏನಪ್ಪ ನಮ್ಮ ಅಂಚೆ ಇಲಾಖೆನಲ್ಲಿ ಈ ರೀತಿ ಪತ್ರಗಳು ಬರ್ತಾವಲ್ಲ, ಮತ್ತು ಅಷ್ಟು ಗಮನ ಕೊಟ್ಟು ನೈಸಾಗಿ ದುಂಡಾಗಿ ಬಹಳ ಅಂದವಾಗಿ ಚಿತ್ರಗಳನ್ನು ಬೇರೆ ಬೇರೆ ಇಂಕಿಂದನೂ ಕೂಡ ಪತ್ರ ಬರೀತಾರೆ.
0: ಬೇರೆ ಬೇರೆ ಇಂಕು ಅಂದ ತಕ್ಷಣ ನಿಮ್ಮ ಕೈನಲ್ಲಿರೋ ಪತ್ರಗಳು ಯಾವುದು ಅಂತ ಗೊತ್ತಾಯ್ತು.
1: ಬಹಳ ಸುಂದರವಾಗಿ ಬರೆದಿದ್ದಿದೆ ಇಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಇರ್ತಾರೆ, ನಡುವಿನ ಅಂಶಗಳು ಸಾಕಷ್ಟು ಅವ್ರಿಗೆ ಇಷ್ಟ ಆಗತ್ತೆ. ಆದ್ರೆ ನಿರೂಪಕರೇ ನಮ್ಮ ಮೊದಲ ಸ್ನೇಹಿತರು ಅನ್ನೋ ಕಾರಣಕ್ಕಾಗಿ ಅವರು ಬರೀತಾರೆ. ಪ್ರಕೃತಿ ಸೌಂದರ್ಯವನ್ನು ಸವಿಬೇಕಂತಂದ್ರೆ ದೈವದತ್ತವಾದಂತಹ ವರಪ್ರಸಾದಗಳೇ ಬೇಕು, ಎರಡು ನಯನಗಳು ಸಾಲಲ್ಲ. ಅದರಲ್ಲಿ ವಿಶ್ವ ಒಂಥರ ಬಹಳ ಅಂದವಾಗಿ ಇದೆ, ನಮ್ಮ ದೇಹನೂ ಕೂಡ ಚೆನ್ನಾಗಿಟ್ಕೋಬೇಕು, ನಮ್ಮ ಕಣ್ಣನ್ನ ಕಾಪಾಡ್ಕೋಬೇಕು, ಬದುಕಿನಲ್ಲಿ ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತೀವಿ, ಅದನ್ನು ಕೂಡ ಕಾಪಾಡ್ಕೋಬೇಕು. ಹಾಗಾಗಿ ಕಣ್ಣಿನ ಬಗ್ಗೆ ನಮಗೆ ಒಂದು ಒಳ್ಳೆ ಹಾಡು ಇದ್ರೆ ಬಹಳ ಚೆನ್ನಾಗಿ ಅಂತಂತೇಳಿ ಆ ಅರ್ಥದಲ್ಲಿ ಒಂದು ಬರಿತಾ ಬರಿತಾ ಬಬ್ರುವಾಹನ ಚಿತ್ರದ ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು ಹಾಡನ್ನ ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೋರಿಕೆಯನ್ನೇ ಸಲ್ಲಿಸಿದ್ದಾರೆ
0: ನಮ್ಮ ಬೋಪ ವೆಂಕಟೇಶ್ ಮತ್ತು ಮನೆಯವರು. ನೋಡಿ ಬೋಪ ವೆಂಕಟೇಶ್ ಅವರು ಕಣ್ಣಿನ ಬಗ್ಗೆ ಒಂದು ಅವರೇ ನಿರೂಪಕರಾಗಿ ಒಂದಷ್ಟು ಕಣ್ಣಿನ ಬಗ್ಗೆ ಎಲ್ಲ ಒಂದಷ್ಟು ಬರೆದು ಆಮೇಲೆ ಆ ಹಾಡನ್ನ ಪ್ರಸಾರ ಮಾಡಿ.
1: ಬೋಪ ವೆಂಕಟೇಶ್ ಜೊತೆಗೆ ನೋಡಿ ಲಕ್ಷ್ಮಿ, ಗಗನ್, ಸುಸ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ್, ಜಗದೀಶ್ವರ ಆಚಾರ್, ವಿಜಯ ನಾಗೇಂದ್ರ, ಮಂಜುನಾಥ್, ಪ್ರಭಾಕರ್, ಇನ್ನು ಮುಂತಾದವರು.
0: ಹೌದು, ನಿಮ್ಮ ಹಾಡು ಕಾರ್ಯಕ್ರಮದಲ್ಲಿ ಈ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳ್ತಾ ಇರಿ. ಇದು ನಮಗೆ ಸ್ಪಂದನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ನಾವು ತಗೊಂಡು ಮಾತಾಡ್ತೀವಿ. ಬೋಪಾ ಅವರಿಗೆ ಧನ್ಯವಾದಗಳು, ಎಷ್ಟೊಂದು ಪತ್ರಗಳನ್ನ ಬರೆದಿದ್ದೀರಿ ನೀವು. ಇನ್ನು

0: ನಮ್ಮ ಶ್ರೋತೃಗಳ ಇತರ ಪತ್ರಗಳನ್ನ ನಾವು ನೋಡೋದಾದ್ರೆ, ಪಾರ್ವತಿ ಬಣಕಾರ್ ಅನ್ನೋರು ಒಂದು ಸಲಹೆನ ಕೊಟ್ಟಿದ್ದಾರೆ ಜಂಪಣ್ಣ. ಅವ್ರು ಹೇಳ್ತಾರೆ, ಆಕಾಶವಾಣಿಯ ಒಂದು ಗ್ರೂಪ್ ಅನ್ನ ನೀವು ಮಾಡಿ, ಎಲ್ಲಾ ಶ್ರೋತೃಗಳನ್ನು ಸೇರಿಸಿ ವಾಟ್ಸ್ಆಪ್ ಗ್ರೂಪ್ ತರ, ಅದರಲ್ಲಿ ನೀವು ನಿಮ್ಮ ದೈನಂದಿನ ಕಾರ್ಯಕ್ರಮಗಳು, ಆಮೇಲೆ ಏನಾದರೂ ಶ್ರೋತೃಗಳಿಗೆ ಕೊಡುವ ಈ ಸೂಚನೆಗಳು ಇಂಥದ್ದೇನಾದರೂ ಇದ್ರೆ ಅದರಲ್ಲಿ ನೀವು ಹಾಕಿ, ಅವಾಗ ನಮಗೆ ಭಾಳ ಒಳ್ಳೇದಲ್ವಾ, ಯಾಕೆ ನೀವು ಈ ಥರ ಒಂದು ಅದ್ರ ಲಿಂಕನ್ನು ನೀವು ಎಲ್ಲ ಕಡೆನೂ ಕೊಡಿ.
1: ಅಲ್ಲ, ಈಗ ನಾವು ಕೇಳುಗರಿಗೆ ನೇರವಾಗಿ ಆಕಾಶವಾಣಿ ಮೂಲಕವಾಗಿ ತಲುಪ್ತಾ ಇದ್ದೀವಿ, ಆ್ಯಪ್ ಮೂಲಕವಾಗಿ ತಲುಪ್ತಾ ಇದ್ದೀವಿ, ಮತ್ತು ಯೂಟ್ಯೂಬು, ಟ್ವಿಟ್ಟರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇದೆಲ್ಲದರ ಮೂಲಕವಾಗಿ ತಲುಪ್ತಾ ಇದ್ದೀವಿ. ಆಕಾಶವಾಣಿಗೆ ಅಂತಂಥೇಳಿ ನಾವು ನಮ್ಮ ಆಂತರಿಕ ಮಟ್ಟದಲ್ಲಿ ಕೆಲವೊಂದು ಗ್ರೂಪ್ಗಳನ್ನು ಮಾಡ್ತೀವಿ, ಅದು ಬೇರೆ. ಆದರೆ ಕೇಳುಗರನ್ನು ಸೇರಿಸ್ಕೊಳ್ಳೋದು ಭಾರಿ ಕಠಿಣವಾದ ಕೆಲಸ. ಅವರವರೇ ಇಂತಿಷ್ಟು ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ, ಅವರು ಹಾಡುಗಳನ್ನು ಕೇಳ್ತಾರೆ, ಅಥವಾ ಇಂಥದ್ದು ಇವತ್ತು ನಡೀತಾ ಇದೆ, ಇವತ್ತು ಇಂಥದ್ದೊಂದು ಇಂಟ್ರೂ ಪ್ರಸಾರ ಆಯಿತು ಅಂಥೇಳಿ. ಕೆಲವೊಬ್ಬರು ಎಷ್ಟು ಜಾಣರು ಅಂತಂದರೆ, ಅಲ್ಲಿ ತಮಗೆ ಬೇಕಾಗಿರೋ ಒಂದು ಕಾರ್ಯಕ್ರಮ ಚೆನ್ನಾಗಿತ್ತಂತಂದರೆ, ಅಥವಾ ಭಾಳ ಇಷ್ಟವಾಗಿದ್ದ ಕಾರ್ಯಕ್ರಮ ಇದ್ದರೆ ರೆಕಾರ್ಡ್ ಮಾಡಿ ಅದನ್ನಲ್ಲೇ ಗ್ರೂಪಲ್ಲಿ ಪೋಸ್ಟ್ ಮಾಡ್ಕೊಳ್ತಾರೆ. ಆ ರೀತಿ ಸಾಕಷ್ಟು ಗ್ರೂಪ್ಗಳು ನಮ್ಮ ಆಕಾಶವಾಣಿ ವಲಯದಲ್ಲಿ ಇದೆ.
0: ಅನೇಕ ಶ್ರೋತೃ ಸಂಘಗಳಿವೆ, ಆ ಶ್ರೋತೃ ಸಂಘಗಳಲ್ಲಿ ಎಲ್ಲಾದರೂ ನಮ್ಮ ಪಾರ್ವತಿ ಬಣಕಾರ್ ಅವರು ಸೇರ್ಕೊಳ್ಬಹುದು.
1: ಅದರಾಗೆ ಅದು ತುಂಬಾ ಕಠಿಣವಾದದ್ದೇನಲ್ಲ, ಯಾರಾದರೂ ಒಬ್ರು ಒಬ್ಬರಿಗೆ ಸಂಪರ್ಕ ಮಾಡಿದರೆ ಸಿಕ್ಕೇ ಸಿಗುತ್ತೆ.
0: ಆಮೇಲೆ ನೀವು ಹೇಳ್ದಂಗೆ ನಮ್ಮ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇದನ್ನ ಫಾಲೋ ಮಾಡಿದ್ರು ಕೂಡ ನಮ್ಮ ಅನೇಕ ಮಾಹಿತಿಗಳು, ಆಮೇಲೆ
1: ಅನೇಕ ಮಿತ್ರರು ಕೂಡ ಸಿಗ್ಬಹುದು,
0: ಉದ್ಘೋಷಣೆಗಳು ಇವೆಲ್ಲವೂ ಕೂಡ ಅವರಿಗೆ ಆಗಾಗ ಪ್ರಕಟಣೆಗಳು ಇದೆಲ್ಲವೂ ಕೂಡ ಸಿಗುತ್ತೆ. ಆಮೇಲೆ ಆಕಾಶವಾಣಿಯಲ್ಲಿ ಆಗಾಗ ನಡೆಯುವ ಕಾರ್ಯಕ್ರಮಗಳನ್ನ ನಾವು ತುಣುಕುಗಳನ್ನ ಅಲ್ಲಿ ಪ್ರಸಾರ ಮಾಡ್ತೀವಿ, ಇದನ್ನೆಲ್ಲ ಕೂಡ ಅವರು ನೋಡಬಹುದು, ಹಂಚ್ಕೊಳ್ಬಹುದು, ಬೇರೆ ಬೇರೆ ಕಡೆ ಅದನ್ನ ಅವರು ಹಂಚ್ಕೊಳ್ಬಹುದು,
1: ಶೇರ್ ಮಾಡಬಹುದು.
0: ಹೌದು ಹೌದು, ಪ್ರಕಾಶ್ ಐನಳ್ಳಿ ಅವರು ಕಾರ್ಯಕ್ರಮಗಳನ್ನ ನಾವು ಕೇಳ್ತಾ ಇದೀವಿ, ಎಲ್ಲವೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಸಿ ಎನ್ ಲಕ್ಷ್ಮಣ್ಣವರು ಬಹಳ ಒಳ್ಳೆಯ ಒಂದು ಪತ್ರವನ್ನ ಕಳಿಸ್ಕೊಟ್ಟಿದ್ದಾರೆ ಇಮೇಲ್ ಮೂಲಕ. ಅವ್ರು ಹೇಳ್ತಾರೆ, ಭಾವಗೀತೆಗಳನ್ನ ನೀವು ಬೆಳಗಿನ ಪ್ರಸಾರದಲ್ಲಿ ಹೆಚ್ಚು ಮಾಡಿದ್ರಿ, ಈಗ ನಮಗೆ ತುಂಬಾ ತುಂಬಾ ಸಂತೋಷ, ದಿನ ಇಡೀ ಬರೀ ಚಿತ್ರಗೀತೆಗಳನ್ನೇ ಕೇಳ್ತೀವಿ, ನಮಗೆ ಬೆಳಗಿನ ಒಂದು ಅರ್ಧ ಗಂಟೆ ಭಾವಗೀತೆಗಳನ್ನ ಕೇಳಕ್ಕೆ ತುಂಬಾ ಖುಷಿಯಾಗುತ್ತೆ.
1: ಬೆಳಗ್ಗೆ ಭಕ್ತಿಗೀತೆ ಇರಲಿ ಅಂತ ಕೆಲವರು ಹೇಳ್ತಾರೆ, ಆ ಭಾವಗೀತೆನೂ ಬೇಕಂತೇಳಿ ಮಧ್ಯಾಹ್ನ ಹೊತ್ತು ಕೆಲವರು ಬಯಸ್ತಾರೆ, ಸಂಜೆ ಹೊತ್ತು ಭಾವಗೀತೆ ಬರಲಿ ಅಂತಾನು ಹೇಳ್ತಾರೆ. ಭಾವಗೀತೆಗಳನ್ನು ಪ್ರಸಾರ ಮಾಡ್ತಾನೆ ಇದೆ, ನೀವು ಕೇಳ್ತಾ ಆನಂದಿಸಬಹುದು. ಅದು ಒಂಥರ ನಮ್ಮ ಭಾವನೆಗಳ ಮೇಲೆ ಅವಲಂಬಿತ ಆಗಿರ್ತದೆ. ನಾವು ಯಾವಾಗ ಕೇಳಬೇಕು ಅನ್ಸುತ್ತೆ ಆ ಟೈಮಲ್ಲಿ ನಾವು ಆ ಸಮಯಕ್ಕೆ ಒಗ್ಗಿಬಿಟ್ರೆ ಖಂಡಿತವಾಗಿ ನಮಗದು ಇಷ್ಟ ಆಗತ್ತೆ ಅಂತ ಹೇಳ್ಬಹುದು.
0: ಇಷ್ಟ ಆಗತ್ತೆ, ಈಗ ಕಷ್ಟ ಆಗುತ್ತೆ, ನಾವು ಇನ್ನೂ ಜಾಸ್ತಿ ಮಾತಾಡಿದ್ರೆ
1: ಈಗ ಮುಂದೆ ಪ್ರದೇಶ ಸಮಾಚಾರ ಬರ್ತಾ ಇದೆಯಲ್ಲ.
0: ಹೌದಲ್ಲ, 2:30 ಹಾಗೆ ಹೋಯ್ತಲ್ಲ. ಹಾಡು, ಮಾತು, ಸುದ್ದಿ ಎಲ್ಲವೂ ಇದ್ರೇನೆ ಅದು ವಿವಿಧ ಭಾರತಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ ಮತ್ತು
1: ಜಾಂಪಣ್ಣನ ನಮಸ್ಕಾರಗಳು.

ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ 2:30 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ಸಮಯ 2:30.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ. ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ. ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ

0: ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕೆ ಒಪ್ಪಂದ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದ್ದು, ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಬಳಿಕವೂ ಅವರ ಮನಸ್ಥಿತಿ ಬದಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. 40 ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು, ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 144,000 ಮಂದಿ ಸಾವನ್ನಪ್ಪಿದ್ದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ

ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆಯ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ,

0: ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಸಮಯ ಆಗಿದೆ 2:41. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾಣ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಚಿತ್ರತಾಣದಲ್ಲಿ ನಾವು ಕೌಟುಂಬಿಕ ಚಿತ್ರ ಬಾಳೊಂದು ಭಾವಗೀತೆಯ ಗೀತೆಗಳನ್ನು ಆಲಿಸಲಿದ್ದೇವೆ. ಬಾಳೊಂದು ಭಾವಗೀತೆ ಈ ಚಿತ್ರ 1988 ಬಿಡುಗಡೆ ಆಯಿತು. ನಿರ್ದೇಶನ ಮತ್ತು ಸಂಭಾಷಣೆಯನ್ನು ಗೀತಪ್ರಿಯ ಅವರು ಮಾಡಿದರು. ಹಾಗೆಯೇ ಇದು ನಾರಾಯಣ್ ರಾವ್ ಅವರ ಕಾದಂಬರಿ ಆಧಾರಿತ ಕಥೆಯಾಗಿತ್ತು. ಗೀತಾ ಶ್ರೀನಾಥ್ ಮತ್ತು MS ಕಾರಂತ್ ಅವರು ಚಿತ್ರದ ನಿರ್ಮಾಣವನ್ನು ಮಾಡಿದರು. ಈ ಚಿತ್ರಕ್ಕೆ ಸಂಗೀತವನ್ನು ಹಂಸಲೇಖಾ ಅವರು ನೀಡಿದರು. ಹಾಗೆಯೇ ವಿಜಯೇಶ್ವರಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರದ ನಿರ್ಮಾಣವಾಗಿತ್ತು. ಚಿತ್ರದ ಪ್ರಮುಖ ಪಾತ್ರದಲ್ಲಿ ಸ್ಯಾಂಡಲ್ವುಡ್ನ ಪ್ರಮುಖ ಜನಪ್ರಿಯ ಕಲಾವಿದರೇ ನಟಿಸಿದ್ದಾರೆ. ಶ್ರೀನಾಥ್, ಸರಿತಾ, ವಿಶೇಷ ಪಾತ್ರದಲ್ಲಿ ಅನಂತ್ನಾಗ್, CR ಸಿಂಹ, ರಮೇಶ್ ಭಟ್, ಉಮಾಶ್ರೀ, ಶಿವರಾಮ್, ಪದ್ಮಾ, ಕುಮಟ ಹಾಗೆ ಮುಂತಾದವರು ಚಿತ್ರದಲ್ಲಿ ನಟಿಸಿದರು. ಬಾಳೊಂದು ಭಾವಗೀತೆ ಚಿತ್ರ ನಾರಾಯಣ್ ರಾವ್ ಅವರ ಪ್ರಸಿದ್ಧ ಕಾದಂಬರಿಯನ್ನು ಆಧರಿಸಿದ್ದು. ಖ್ಯಾತ ನಿರ್ದೇಶಕ ಮತ್ತು ಸಾಹಿತಿ ಗೀತಪ್ರಿಯ ಅವರು ಈ ಚಿತ್ರವನ್ನು ಅತ್ಯಂತ ಸುಂದರವಾದ ಕೌಟುಂಬಿಕ ಡ್ರಾಮಾ ಆಗಿ ತೆರೆಗೆ ತಂದಿದ್ದರು. ಒಂದು ಮಧ್ಯಮ ವರ್ಗದ ಕುಟುಂಬದ ಸೂಕ್ಷ್ಮ ಭಾವನೆಗಳು, ಹಾಗೆಯೇ ದಾಂಪತ್ಯ ಜೀವನದ ಏಳುಬೀಳುಗಳು, ಪ್ರೀತಿ, ತ್ಯಾಗ ಮತ್ತು ಕೌಟುಂಬಿಕ ಸಂಬಂಧಗಳ ಸುತ್ತ ಇಡೀ ಕಥೆ ಸಾಗುತ್ತದೆ. ಶ್ರೀನಾಥ್ ಮತ್ತು ಸರಿತಾ ಅವರ ಅದ್ಭುತ ನಟನೆ ಹಾಗೂ ಅನಂತ್ನಾಗ್ ಅವರ ವಿಶೇಷ ಪಾತ್ರ ಚಿತ್ರಕ್ಕೆ ದೊಡ್ಡ ಮೌಲ್ಯವನ್ನೇ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಬಾಳೊಂದು ಭಾವಗೀತೆ ಚಿತ್ರದ ಗೀತೆಗಳನ್ನು.

ಸಮಯ ಆಗಿದೆ 2:59:58. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಚಿತ್ರತಾಣದಲ್ಲಿ. ಇಂದು ಬಾಳೊಂದು ಭಾವಗೀತೆ ಚಿತ್ರದ ಸುಮಧುರ ಗೀತೆಗಳನ್ನು ಆಲಿಸಿದಿರಿ. ಚಿತ್ರದ ಗೀತೆಗಳೊಂದಿಗೆ ಚಿತ್ರತಾಣದ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಾಯಿತು. ಸಮಯ ಕೂಡ 3 ಗಂಟೆ ಆಯಿತು. ಮತ್ತೆ ನಿಮ್ಮನ್ನು 4 ಗಂಟೆಗೆ ಭೇಟಿಯಾಗ್ತೀನಿ ಪರಿಮಳ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈಗ ಸಖಿ ಸಹೇಲಿ ಕಾರ್ಯಕ್ರಮದ ಪ್ರಸಾರ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ.

0: ವಿವಿಧ ಭಾರತಿ ಪರ್ ಯೇ ಹೈ ಕಾರ್ಯಕ್ರಮ ಸಖಿ ಸಹೇಲಿ.
1: ಏಕ್ ಬೇಟಿ ಕಿ ಯಾದೋ ಮೇ ಉಸ್ಕೆ ಪಿತಾ
2: 77-78 ಮೇ ಮೇರೆ ಪಿತಾಜಿ ಸದಾಶಿವ ಅಮರಾಪುರ್ಕರ್ ಏಕ್ ಹಿ ಬಾರ್ ಉನ್ಹೊನೆ ಪೂರಿ ಲೈಫ್ ಮೇ ಜಾಬ್ ಕರಿ ಹೈ. ಉನ್ಹೊನೆ ಆಕಾಶವಾಣಿ ಪರಭಣಿ ಮೇ ವೋ ಆಸ್ ಅನ್ ಅನೌನ್ಸರ್ ಉನ್ಹೊನೆ ಜಾಯಿನ್ ಕಿಯಾ ಥಾ ಔರ್ ವಹಾಂ ಪರ್ ವೋ ಲಗಭಗ್ ದೋ ಮಹೀನೆ ಟಿಕೆ.
1: ಸದಾಶಿವ್ ಅಮರಾಪುರ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಹೇಳೋದಾದರೆ, ಕನ್ನಡ ಚಿತ್ರರಂಗದಲ್ಲಿ ಬಾಲನಟರಾಗಿ ಅಂದರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಕರಿಯರ್ ಆರಂಭಿಸಿ ಮುಂದೆ ಬೆಳೆದು ದೊಡ್ಡ ಹೀರೋಗಳಾಗಿ ಯಶಸ್ಸು ಕಂಡಂತಹ ಹಲವು ಪ್ರಮುಖ ನಟರು ನಮ್ಮ ಸ್ಯಾಂಡಲ್ವುಡ್ನಲ್ಲಿದ್ದಾರೆ. ಈ ಪಟ್ಟಿಯಲ್ಲಿ ಸೂಪರ್ ಸ್ಟಾರ್ಗಳಿಂದ ಹಿಡಿದು ಇಂದಿನ ತಲೆಮಾರಿನ ಚಾಕ್ಲೇಟ್ ಬಾಯ್ಸ್ವರೆಗೂ ಕೂಡ ಬಹಳಷ್ಟು ನಟರು ನಟಿಸಿ ಜನಪ್ರಿಯರಾಗಿದ್ದಾರೆ. ಅವರಲ್ಲಿ ಮೊದಲನೇ ಸಾಲಿನಲ್ಲಿರೋದೇ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು. ಅವರು ಬಾಲನಟರಾಗಿ ಬಂದು ಮುಂದೆ ಇಂಡಸ್ಟ್ರಿಯ ರೇಂಜ್ ಅನ್ನೇ ಬದಲಾಯಿಸಿದವರಲ್ಲಿ ಮೊದಲಿಗರು. ಅಂದಹಾಗೆ ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಬಾಲನಟರಾಗಿ ಮುಂದೆ ಅವರೇ ಹೀರೋಗಳಾಗಿ ಸ್ಯಾಂಡಲ್ವುಡ್ ಆಳಿದಂತಹ ಕೆಲವೊಂದು ಸ್ಟಾರ್ ನಟರ ಹೆಸರುಗಳನ್ನು ನಾನು ಇವತ್ತು ಅವರ ಅಭಿನಯದ ಗೀತೆಗಳೊಂದಿಗೆ ನಾವು ಮಾತಾಡೋಣ, ಅವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಅಂತ ಬಿರುದನ್ನೇ ಪಡೆದುಕೊಂಡವರು. ಬಾಲನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಪ್ರೇಮದ ಕಾಣಿಕೆ, ಭಾಗ್ಯವಂತ, ಚಲಿಸುವ ಮೋಡಗಳು, ಪರಶುರಾಮ, ಬೆಟ್ಟದ ಹೂ ಚಿತ್ರಗಳಲ್ಲಿ ಅದ್ಭುತವಾಗಿ ನಟಿಸಿದರು. ಬೆಟ್ಟದ ಹೂ ಚಿತ್ರದ ನಟನೆಗಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಹೀರೋ ಆಗಿ 2002 ಅಪ್ಪು ಚಿತ್ರದ ಮೂಲಕ ಎಂಟ್ರಿ ಕೊಟ್ಟು ಸ್ಯಾಂಡಲ್ವುಡ್ನ ಅತಿದೊಡ್ಡ ಕಮರ್ಷಿಯಲ್ ಹೀರೋಗಳಲ್ಲಿ ಒಬ್ಬರಾದರು. ಮೂಡಿ ಬರ್ತಾ ಇದೆ ಬೆಟ್ಟದ ಹೂ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಗಾಯನಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಅಪ್ಪು ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಸಂಗೀತದ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್.

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯಿನಿಂಗ್ ರೋಮೋ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಪರಿಮಳ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ ನಾವು. ಸ್ಯಾಂಡಲ್ವುಡ್ನಲ್ಲಿ ಬಾಲ ನಟರಾಗಿ ಮಿಂಚಿ ಮುಂದೆ ಕನ್ನಡ ಚಿತ್ರರಂಗದಲ್ಲೇ ಸಕ್ರಿಯರಾದಂತಹ ನಟರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕನ್ನಡ ಚಿತ್ರರಂಗದ ಮತ್ತೊಬ್ಬ ಪ್ರತಿಭಾವಂತ ನಟ ವಿಜಯ ರಾಘವೇಂದ್ರ ಅವರು ಬಾಲ್ಯದಲ್ಲೇ ತಮ್ಮ ನಟನಾ ಚಾತುರ್ಯವನ್ನು ಕೂಡ ಪ್ರದರ್ಶಿಸಿದವರು. ಬಾಲನಟನಾಗಿ ಚಲಿಸುವ ಮೋಡಗಳು ಚಿತ್ರದಲ್ಲಿ ಕಾಣಿಸಿಕೊಂಡ ಇವರು ನಂತರ ಚಿನ್ನಾರಿ ಮುತ್ತ ಕೊಟ್ರೇಶಿ ಕನಸು ಚಿತ್ರದಲ್ಲಿ ಭಾರಿ ಪ್ರಸಿದ್ಧಿಯನ್ನು ಪಡೀತಾರೆ. ಇವರಿಗೂ ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಹೀರೋ ಆಗಿ ಇವರು ನಿನಗಾಗಿ ಚಿತ್ರದ ಮೂಲಕ ನಾಯಕನಾಗಿ ಅದ್ಭುತ ಆರಂಭ ಪಡೆದು ಸ್ಯಾಂಡಲ್ವುಡ್ನಲ್ಲಿ ಚಿನ್ನಾರಿ ಮುತ್ತ ಎಂದೇ ಗುರುತಿಸಿಕೊಂಡಂಥವರು. ಇವರು ಅಭಿನಯಿಸಿದ ಚಿನ್ನಾರಿ ಮುತ್ತ ಚಿತ್ರದ ಗೀತೆ ಈಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಅಜಿತ್, ಬೇಬಿ ರೇಖಾ ಮತ್ತು ಸಂಗೀತ ಅರ್ಚನಾ ಮತ್ತು ಸಮನ್ವಿತಾ ಅವರ ಗಾಯನದಲ್ಲಿ, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಸಂಗೀತದ ಗೀತೆ. ಹಾಗೆ ಇನ್ನೊಂದು ಗೀತೆ ಮೂಡಿ ಬರ್ತಾ ಇದೆ, ಪ್ರೀತಿಸಲೇಬೇಕು ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಅರ್ಚನಾ ಉಡುಪ ಅವರ ಗಾಯನದಲ್ಲಿ, ಪಲ್ಲವಿ ಪ್ರಕಾಶ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತವಿದೆ.

ಸಮಯ ಆಗಿದೆ 4:25. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸ್ಯಾಂಡಲ್ವುಡ್ನಲ್ಲಿ ಬಾಲನಟರಾಗಿ ಮಿಂಚಿ ನಂತರ ಇಂದಿಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ನಟರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಮುಂದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳೋದಾದರೆ, ಇಂದು ಅದ್ಭುತ ಕಾಮಿಡಿ ನಟ ಮತ್ತು ಖ್ಯಾತ ರಿಯಾಲಿಟಿ ಶೋಗಳ ನಿರೂಪಕನಾಗಿರುವಂತಹ ಮಾಸ್ಟರ್ ಆನಂದ್ ಬಗ್ಗೆ. ಇಂದಿಗೂ ಕೂಡ ನಾವು ಅವ್ರನ್ನ ಮಾಸ್ಟರ್ ಆನಂದ್ ಅಂತಾನೆ, ಅವ್ರು ಮಿಸ್ಟರ್ ಆಗಿದ್ರು ಕೂಡ ಮಾಸ್ಟರ್ ಆನಂದ್ ಅಂತಾನೆ ಕರೀತಾ ಇದ್ವಿ. ಅವ್ರ ಮಾಸ್ಟರ್ ಆನಂದ್ ಅಂದರೆ ಗೊತ್ತಾಗುತ್ತೆ ನಮಗೆ, ಓ ಯಾರು ಅಂತ. ಬಾಲ್ಯದಲ್ಲಿ ಕೂಡ ಇವರು ಸ್ಟಾರ್ ಬಾಲನಟರಾಗಿದ್ದರು. ಬಾಲನಟನಾಗಿ ಗೌರಿ ಗಣೇಶ, ತಾಯಿಲ್ಲದ ತವರು, ಹಾಗೆ ಕರ್ಪೂರದ ಗೊಂಬೆ, ಮುತ್ತಿನ ಹಾರ ಸಿನಿಮಾಗಳಲ್ಲಿ ಇವರ ಮುಗ್ಧ ನಟನೆ ಮತ್ತು ಡೈಲಾಗ್ ಡೆಲಿವರಿ ಜನಪ್ರಿಯ ಆಗಿತ್ತು. ಇವರು ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡವರು. ಹೀರೋ ಆಗಿ ಅಥವಾ ನಟನಾಗಿ ಮುಂದೆ ಫ್ರೆಂಡ್ಸ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಸದ್ಯ ನಿರೂಪಣೆ ಮತ್ತು ಪೋಷಕ ನಟರಾಗಿ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ನಟ. ಮುಂದೆ ಮೂಡಿ ಬರ್ತಾ ಇದೆ ಮುತ್ತಿನ ಹಾರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ, ಹಾಗೆ ಜೊತೆಯಾಗಿದೆ ಫ್ರೆಂಡ್ಸ್ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಜಿ ಕೃಷ್ಣ ಅವರ ಗೀತೆ ಸಂಗೀತ ನೀಡಿರುವ ಗೀತೆ, ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಸ್ಯಾಂಡಲ್ವುಡ್ನಲ್ಲಿ ಬಾಲನಟರಾಗಿ ಮಿಂಚಿ ಇಂದಿಗೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ನಟರ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ನಡ ಚಿತ್ರರಂಗದ ಹಿರಿಯ ನಟ ಶಕ್ತಿಪ್ರಸಾದ್ ಅವರ ಪುತ್ರನಾದ ಅರ್ಜುನ್ ಸರ್ಜಾ ಇವತ್ತು ಬಹುಭಾಷಾ ನಟ ಹಾಗೂ ಆಕ್ಷನ್ ಕಿಂಗ್ ಎಂದು ಹೆಸರು ಮಾಡಿದ್ದಾರೆ. ಬಾಲನಟನಾಗಿ ಇವರು ಕನ್ನಡದಲ್ಲಿ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಮೂಲಕ ತೆರೆಯ ಮೇಲೆ ಕಾಣಿಸ್ಕೊಂಡಿದ್ರು. ಹೀರೋ ಆಗಿ ಮುಂದೆ ಸಿಂಹದ ಮರಿ, ಮಳೆ ಬಂತು ಮಳೆ ಸಿನಿಮಾದಿಂದ ಹಿಡಿದು ಸಾಲು ಸಾಲು ಆಕ್ಷನ್ ಸಿನಿಮಾಗಳ ಮೂಲಕ ಕನ್ನಡ, ತಮಿಳು ಮತ್ತು ತೆಲುಗಿನಲ್ಲಿ ದೊಡ್ಡ ಹೀರೋ ಆಗಿ ಬೆಳೆದರು. ಇವರ ಅಭಿನಯದ ಗೀತ ಈಗ ಕೇಳೋಣ. ಪುಟಾಣಿ ಏಜೆಂಟ್ 1-2-3 ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಆರ್ ರಾಜೇಶ್ವರಿಯವರ ಗಾಯನದಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಹಾಗೇನೆ ಮೂಡಿ ಬರ್ತಾ ಇದೆ ಪ್ರತಾಪ್ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಸಮಯ ಆಗಿದೆ, 4:48 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ಯಾಂಡಲ್ವುಡ್ನಲ್ಲಿ ಬಾಲ ನಟರಾಗಿ ಮಿಂಚಿದಂಥ ನಟರು, ಇಂದಿಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವರ ಸಾಲಿನಲ್ಲಿ ಬರ್ತಾರೆ ಮತ್ತೊಬ್ಬ ಸ್ಟಾರ್, ರೋರಿಂಗ್ ಸ್ಟಾರ್ ಅಂತಾನೆ ಖ್ಯಾತರಾದಂಥ ಶ್ರೀಮುರಳಿಯವರು ಕೂಡ. ಬಾಲ್ಯದಲ್ಲಿ ಕ್ಯಾಮ್ರಾವನ್ನು ಎದುರಿಸಿದವರೆ. ಬಾಲನಟನಾಗಿ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ತಂಗಿಯ ಮಗನಾದ ಇವರು ಬಾಲ್ಯದಲ್ಲಿ ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಚಂದ್ರ ಚಕೋರಿ ಚಿತ್ರದ ಮೂಲಕ ಭರ್ಜರಿ ಬ್ರೇಕ್ ಪಡೆದು ನಂತರ ಉಗ್ರಂ ಮತ್ತು ಮಫ್ತಿಯಂತಹ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನ ಮಾಸ್ ಹೀರೋ ಆಗಿ ನೆಲೆ ನಿಂತರು. ಮತ್ತೊಬ್ಬ ಸ್ಟಾರ್ ಬಗ್ಗೆ ಹೇಳೋದಾದರೆ ಎಕ್ಸ್ಕ್ಯೂಸ್ ಮೀ ಖ್ಯಾತಿಯ ಸುನೀಲ್ ರಾವ್ ಕೂಡ ಬಾಲ್ಯದಿಂದಲೇ ಕಲೆಯ ಹಿನ್ನೆಲೆಯನ್ನು ಹೊಂದಿದವಂಥವರು. ಬಾಲನಟನಾಗಿ ಇವರು ಸಣ್ಣ ವಯಸ್ಸಿನಲ್ಲೇ ದೂರದರ್ಶನದ ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡಿದರು. ಹೀರೋ ಆಗಿ ಪ್ರೀತಿ ಪ್ರೇಮ ಪ್ರಣಯ ಮತ್ತು ಸೂಪರ್ ಹಿಟ್ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಮೂಲಕ ಚಾಕ್ಲೇಟ್ ಹೀರೋ ಆಗಿ ಇವರು ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡರು. ಇವರಲ್ಲದೆ ಮಾಲ್ಗುಡಿ ಡೇಸ್ ಧಾರಾವಾಹಿ ಮತ್ತು ರಣಧೀರ ಸಿನಿಮಾ ಖ್ಯಾತಿಯ ಮಾಸ್ಟರ್ ಮಂಜುನಾಥ್ ಕೂಡ ಬಾಲ್ಯದಲ್ಲಿ ಸ್ಟಾರ್ ಆಗಿದ್ದರೂ ಕೂಡ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಿ ನಟನೆಯಿಂದ ದೂರ ಸರಿದರು. ಬಾಲ್ಯದ ಮುಗ್ಧತೆಯಿಂದ ಹಿಡಿದು ದೊಡ್ಡ ಪರದೆಯ ಮೇಲೆ ಹೀರೋ ಆಗಿ ಸ್ಟಾರ್ ಡಮ್ ಗಳಿಸುವವರೆಗಿನ ಈ ನಟರ ಜರ್ನಿ ನಿಜಕ್ಕೂ ಸ್ಯಾಂಡಲ್ವುಡ್ನ ಹೆಮ್ಮೆಯ ಪುಟಗಳಾಗಿದೆ ಅಂತಾನೆ ಹೇಳಬಹುದು.

0: ಕುಣಿದು ಕುಣಿದು ನಲಿದು ನಲಿದು ವಿನುತಾವರು ಅವಾಗ್ಲಿಂದ ಇದ್ದು ಕುಣಿದು ಕುಣಿದು ನಲಿದು ನಲಿದು ವಿನುತಾವರು ಅವಾಗ್ಲಿಂದ ಇದ್ದಿದ್ದಾಯ್ತು. ಕುಣಿದು ಕುಣಿದು ಫೇಡರ್ ಕೆಳಗಿಳಿಸೋದನ್ನು ಮರ್ತೋಗ್ಬಿಟ್ಟಿದ್ದಾರೆ ನೋಡಿ ಫಿಲ್ಲರ್.
1: ಮನೆಗೆ ಹೋಗ್ಬೇಕಲ್ಲಪ್ಪ.
0: ಹಂಗೆ ಸಮಾಚಾರ ಹೇಗಿದ್ದೀರಾ?
1: ಸಮಾಚಾರ ಏನಿಲ್ಲ, ಚೆನ್ನಾಗಿದ್ದೀನಿ. ಹೊರಗಡೆ ಏನ್ ಮಳೆ ಬರ್ತಿದ್ಯಾ?
0: ಹೊರಗಡೆ ಮಳೆ ಏನು ಬರ್ತಾ ಇಲ್ಲ. ನಿಮ್ಗೆ ಅಷ್ಟು ಬೇಗ ಓಡಿ ಓಡಿ ಬಂದು ಒಂದು ಅಪ್ಡೇಟ್ ತಂದಿದ್ದೀನಿ. ಮಳೆ ಬರೋಷ್ಟರಲ್ಲಿ ಹುಷಾರಾಗಿ ಹೋಗಿ ಮನೆ ತಲುಪ.
1: ಮಳೆ ಬರ್ಸಂಗ್ ಇದೆಯಾ ಹಂಗಿದ್ರೆ?
0: ಏನ್ ಮಾಡೋಣಪ್ಪ
1: ಅಲ್ವಾ. ಸರಿ, ನಾನು ಕ್ಲೋಸಿಂಗ್ ಕೊಟ್ಬಿಡ್ತೀನಿ ಬಿಡು. ಸಮಯ ಆಗಿದೆ 4:54. ಪರಿಮಳ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತು ಬಂದಿದೆ. ಇದರೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸೋ ಟೈಮ್ ಆಗಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮೊಂದಿಗೆ ಮಧ್ಯಾಹ್ನದಿಂದ ಜೊತೆಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಮುಂದಿನ ಪ್ರಸಾರದಲ್ಲಿ ಮಂಜುನಾಥ್ ಅವರು ನಿಮ್ಮ ಜೊತೆ ಆಗ್ತಿದ್ದಾರೆ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋವರೆಗೂ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಾಳೆ ವಿಧಾನಪರಿಷತ್ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಅಣುಕು ಮತದಾನ ಶಿಬಿರ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಶಾಸಕರು ಅಣುಕು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. 2025ರಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಸಭೆಯ ಬಳಿಕ ಉಭಯ ನಾಯಕರ ನಡುವಿನ ಮೊದಲ ಸಭೆ ಇದಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿಯಲ್ಲಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಲಕ್ನೌದ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪುರುಷರ 2ನೇ ಏಕದಿನ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನದ ವಿರುದ್ದ 45.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 375 ರನ್ ಗಳಿಸಿ ಆಡುತ್ತಿದೆ. ಭಾರತದ ಪರ ಶುಭ್ಮನ್ ಗಿಲ್ ಹಾಗೂ ಇಶಾನ್ ಕಿಶನ್ ಶತಕ ದಾಖಲಿಸಿದ್ದಾರೆ. ಶ್ರೀಲಂಕಾದ ದಂಬುಲಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಏಕದಿನ ಸರಣಿಯ ಇಂದಿನ ಪಂದ್ಯದಲ್ಲಿ ಭಾರತ ಎ ತಂಡ ಅಫ್ಘಾನಿಸ್ತಾನ ಎ ತಂಡದ ವಿರುದ್ದ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 319 ರನ್ ಗಳಿಸಿದೆ. 320 ರನ್ಗಳ ಗುರಿ ಬೆನ್ನತ್ತಿರುವ ಅಫ್ಘಾನಿಸ್ತಾನ ಎ ತಂಡ ಇತ್ತೀಚಿನ ವರದಿ

ಬಂದಾಗ 31.4 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 198 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಶುಭ ಸಂಜೆ. ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ ಜನರು, ಹೇಗಿದ್ದೀರಾ? ಸಮಯ 5:05, ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಕ್ವಿಕ್ ಆಗಿ ಇವತ್ತು ಹಾಗೂ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ನಿಮ್ಗಾಗಿ ಕಾಯ್ತಾವೆ ಕಾಯ್ತಾ ಇದೆ ಅನ್ನೋದ್ರ ರೌಂಡ್ ಅಪ್ ಅನ್ನ ಹಾಕೊಂಬರೋಣ. ಇವತ್ತು ಸಂಜೆ 5:05 ಸೇಫ್ ಟೈಮ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಾಳೆಯ ಮಧುರ ಕನ್ನಡ ಗೀತೆಗಳನ್ನ ಕೇಳ್ತೀರಾ. ನಂತರ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಗಾನ ಬಜಾನ ನಿಮ್ಮ ಜೊತೆ ಆದ್ರೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಮಧುರ ಆಲಾಪ ಕನ್ನಡ ಹಾಗೂ ಹಿಂದಿಯ ಮಧುರ ಗೀತೆಗಳನ್ನ ಇವತ್ತು ನಿಮ್ಗೆ ಕೇಳ್ತೀರಾ. ನಂತರ 9:15 ಹಿಂದಿ ಮೆಲೋಡಿಯಸ್, 10:02 ನಿಮ್ಮದೇ ನೆಚ್ಚಿನ ಪ್ರೇಮ ನಿನಾದ. ಇನ್ನು ನಾಳೆ ಗುರುವಾರ, ಗುರುವಾರದ ಬೆಳಗಿನ ಪ್ರಸಾರದಲ್ಲಿ 6:05 ನಿಮ್ಮ ಜೊತೆಯಾಗುತ್ತೆ ನಾದೋಪಾಸನೆ, ನಿಮ್ಮ ಶುಭ ದಿನದ ಶುಭಾರಂಭ ನಾದೋಪಾಸನೆಯೊಂದಿಗೆ. 6:15 ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ, ನಾಳೆ

ವಿಶೇಷ ಏನ್ ಗೊತ್ತಾ? ಹಾಗಿದ್ರೆ ನಾಳೆ ಮಿಸ್ ಮಾಡಿದೆ 9 ಗಂಟೆ ಕೇಳಿ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್ ನಿಮ್ ಜೊತೆ ಆದ್ರೆ, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳು, 11:30 ಕಲಾಭಾರತಿ ನಿಮ್ ಜೊತೆ ಆದ್ರೆ, 12:05 ಬದುಕೊಂದು ಸಂಗೀತ ನಾವದರ ಸಂಕೇತ ಅಂತ ಸಾರೋ ಕರೆಗೊಂದು ಹಾಡು, 1:10 ನಮ್ಮ ನಾಡು ನಿಮ್ ಜೊತೆ ಆದ್ರೆ, 2:15 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನ ಕೇಳಬಹುದು. 3:00 ಸಖಿ ಸಹೇಲಿ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಪ್ರಸಾರದೊಂದಿಗೆ. 4:00 ಪರಿಮಳ, ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ನಿಮ್ ಜೊತೆ ಆದರೆ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಹಬ್ಬ ಜನ ನಿಮ್ ಜೊತೆ ಆಗತ್ತೆ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ ನಿಮ್ ಜೊತೆ ಆದ್ರೆ, 9:15 ಹಿಂದಿ ಮೆಲೋಡೀಸ್, ಹಾಗೂ 10:02 ನಿಮ್ಮದೇ ನೆಚ್ಚಿನ ಪ್ರೇಮ ನಿನಾದ. ಇದಾಗಿತ್ತು ಇಂದಿನ ಸಂಜೆಯ ಪ್ರಸಾರದ ಹಾಗೂ ನಾಳಿನ ಪ್ರಸಾರದ ಕಾರ್ಯಕ್ರಮ ವರದಿ. ಈಗ ತಡ ಮಾಡೋದು ಬೇಡ, ಓಲ್ಡ್ ಈಸ್ ಗೋಲ್ಡ್ ಅನ್ನ ಶುರು ಮಾಡೋಣ. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ನಿಮ್ಸತಿ ಆಗಿರೋದು ನಿಮ್ಮನೆ ಮಾತು, ಆರ್ಜೆ ಮಂಜುನಾಥ್. ಪ್ಲೀಸ್ ಗೋಡ್ನಲ್ಲಿ ಒಂದಷ್ಟು ಸೂಪರ್ ಹಿಟ್ ಸುಮಧರ ಗೀತೆಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸಮಯ 5:14 ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಚಂದದ ಕನ್ನಡ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಒಂದಷ್ಟು ಸಂದೇಶಗಳು ಬಂದಿವೆ, ಯಾರ್ಯಾರು ಸಂದೇಶಗಳನ್ನ ಕಳ್ಸಿಕೊಡಿದ್ದಾರೆ ಅಂತ ನೋಡೋಣ. ನಾಗರತ್ನ ಅವರು ರಾಜಾಜಿನಗರದಿಂದ ಒಂದು ಫುಲ್ ಡಾನ್ಸಿಂಗ್ ಸ್ಟಿಕ್ಕರ್ ಅನ್ನ ಕಳ್ಸಿಕೊಡಿದಾರೆ, ಸಖತ್ತಾಗಿದೆ ಸ್ಟಿಕ್ಕರು. ನಮಸ್ಕಾರ ಮಂಜುನಾಥ್, ಹೇಗಿದ್ದೀರಾ? ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಿಮಗೆ ಹಾಗೂ ನಿಲಯಕ್ಕೆ ಆತ್ಮೀಯ ಸ್ವಾಗತ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ನಾನು ಸಕ್ಕದಾಗಿದ್ದೀನಿ ರಾಜು ಅವರೇ, ನೀವು ಹೇಗಿದ್ದೀರಾ? ವಾಣಿಶ್ರೀ ಅವರು ಧಾರವಾಡದಿಂದ ಸೂಪರ್ ಅಂತ ಇದ್ದಾರೆ, ನಾನು ಕೂಡ ಸೂಪರ್ ಆಗಿದ್ದೀನಿ. ಕೌಸಲ್ಯ ಅವರು ಬನಶಂಕರಿಯಿಂದ ಶುಭ ಸಂಜೆ ಅಂತ ಇದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ಹನುಮಂತಪ್ಪ ಹುಲಗಾಮನ್ ಅವರು ಅಕ್ಷಯಪುರ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಹಾಗೆ ಶ್ರೀ ಹೋಬಳಿ ಲಕ್ಷ್ಮಿ ಚಂದ್ರಶೇಖರ್ ಅವರು ಶುಭ ಸಂಜೆ ನನ್ನ ಮೆಚ್ಚಿನ ಆಕಾಶವಾಣಿಗೆ ಅಂತ ಇದ್ದಾರೆ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮತ್ತೊಂದಷ್ಟು ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಈಗ ಕೇಳಿ ಎಂಜಾಯ್ ಮಾಡಿ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮಂಜು ಮಂಜು ಬೆಳ್ಳಿ ಮಂಜು.

ಮಂಜು.

ಮಂಜು ಮಂಜು ಬೆಳ್ಳಿ ಮಂಜು ಮಂಜು ಮಂಜು

ಆಹಾ ಎಂಥ ವಾಯ್ಸ್ ರೀ, ಈ ಕಂಠಗಳಲ್ಲಿ ಹಾಡನ್ನ ಕೇಳ್ತಾ ಇದ್ರೆ ವಿ ಕ್ಯಾನ್ ಲಿಟ್ರಲಿ ಫೀಲ್ ನಾವೆಲ್ಲೋ ಒಂದು ಏನೋ ಹಿಮಾಲಯ ಪ್ರದೇಶದಲ್ಲಿ ಇದ್ದೀವಿ, ಮಂಜು ಸುರಿತಾ ಇದೆ, ಎಲ್ಲೋ ತುಂತುರು ಹನಿಗಳ ಥರ ಕಂಟಿನ್ಯೂಸ್ ಆಗಿ ಮಂಜು ಬೀಳ್ತಾ ಇದೆ ಅಂತ. ಅಷ್ಟು ಸುಮಧುರವಾದಂಥ ಧ್ವನಿ ಚಿತ್ರರಾಮ್ ಅವರದ್ದು. ಚಿತ್ರರಾಮ್ ಅವ್ರದ್ದು ಮಾತ್ರ ಅಲ್ಲ, ಎಸ್ ಪಿ ಬಿ ಸರ್ದು ಕೂಡ. ನಾನು ಸ್ಟುಡಿಯೋ ಒಳಗಡೆ ಕುತ್ಕೊಂಡೆ, ಐ ವಾಸ್ ಲಿಟ್ರಲಿ ಇಮ್ಯಾಜಿನಿಂಗ್ ನಾನು ಮಂಜಲ್ಲಿದ್ದರೆ ಹೆಂಗಿರುತ್ತೆ ಇವಾಗ. ಇಷ್ಟು ಒಳ್ಳೆ ಹಾಡು, ಹಾಡಲ್ಲೇ ಮಂಜಿನ ಲೋಕಕ್ಕೆ ಹೋಗಿ ವಾಪಸ್ ಬಂದ್ರಿ, ನೀವು ಕೂಡ ಮಂಜಿನ ಲೋಕಕ್ಕೆ ಹಾಡಲ್ಲಿ ಹೋಗಿ ವಾಪಸ್ ಬಂದ್ರಿ ಅಂತ ಅನ್ಕೋತೀನಿ. ಒಂದಷ್ಟು ಬ್ಯೂಟಿಫುಲ್ ಸಂದೇಶಗಳು ಬಂದಿದೆ. ಎಸ್ ಸಿನಿಮಾ ಎಲ್ಲರ ಸಂದೇಶಗಳನ್ನ ಓದ್ತೀನಿ. ಅಲ್ಲಿವರೆಗೂ ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಮತ್ತೊಂದು ಟ್ರ್ಯಾಕ್ ರೆಡಿಯಾಗಿದೆ, ಕೇಳಿ ಎಂಜಾಯ್ ಮಾಡಿ. ನನ್ನದೇ ವೀಣೆಯೋ ಎಸ್ ಪಿ ಬಿ ಅವರ ಕಂಠದಲ್ಲಿ.

ಸಮಯ 5:25 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಶುಭ ಸಂಜೆ ಮಂಜುನಾಥ್ ಸರ್. ಈಗ ಮಳೆಗಾಲ ಪ್ರಾರಂಭ ಆಗಿದ್ರು ಸಹ ಬಿಸಿಲಿನ ತಾಪ ಈ ಇಳಿಸಂಚಿಯಲ್ಲೂ ಹಾಗೇ ಇದೆ. ನೀವು ಇಂಥ ಸಮಯದಲ್ಲಿ ಮಂಚಿನ ಲೋಕಕ್ಕೆ ನಮಗೆಲ್ಲ ಹಾಡಿ ನಮ್ಮನ್ನೆಲ್ಲ ಹಾಡಿನ ಮೂಲಕ ಕರ್ಕೊಂಡು ಹೋಗಿದ್ದು ನಮಗೆ ತಂಪಾಯ್ತು ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಹಾಗೆ ಕಥಾನಾಯಕ ಚಿತ್ರದ ಹಾಡು ಸಖದಾಗಿತ್ತು ಅಂತ ವಾಣಿಶ್ ಅವರು ಧಾರವಾಡದಿಂದ ಹೇಳ್ತಾ ಇದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿಯವರು ಹೊಸ ರಾಗದಲ್ಲಿ ಹೊಸ ತಾಳದಲ್ಲಿ ಎಂಬ ಗೀತೆ ಕೇಳಲು ಮನಸ್ಸಿಗೆ ತುಂಬಾ ಆಪ್ತ ಅನ್ನಿಸ್ತು. ಹಾಗೂ ಈ ಇಳಿ ಹೊತ್ತಲ್ಲಿ ಮನಸ್ಸಿಗೆ ಮುದ ನೀಡುವಂತಹ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಧನ್ಯವಾದ ಅಂತಂದ್ರೆ ಎಸ್, ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ ಮತ್ತೊಂದಷ್ಟು ಗೀತೆಗಳು ಲೈನ್ ಅಪ್ ಆಗಿದೆ. ಈಗ ಮೂಡ್ ಬರ್ತಾ ಇದೆ, ಕೇಳಿರಿ ಸಾಗರದ ಅನ್ನೋ ಗೀತೆ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 5:31, ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಏನ್ ಮಂಜುನಾಥ್, ಗಾನ ಭಜನ ಸ್ಪೆಷಲ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಇನ್ನ ಗಾನ ಭಜನ ಶುರುವಾಗಿಲ್ಲ. ತುಕಾರಾಮ್ ಕುಂಟಿ ಅವರೇ, ಗಾನ ಭಜನ 6:02 ಶುರುವಾಗುತ್ತೆ. ಹಾಗೆ 6:02 ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ನೀವೆಲ್ಲರೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತಹ ವಿಚಾರ. ಸೊ ವಾಟ್ ಇಸ್ ದ ವಿಚಾರ ಅಂತ ತಿಳ್ಕೊಳ್ಳೋದಕ್ಕೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ವಿವಿಧ ಭಾರತಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಯೋವರೆಗೂ ನಾವು ಜೊತೆಯಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗಾಗಿ ಕೇಳ್ತಾ ಇರಿ. ನಮಸ್ಕಾರ, ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇರೋದು ಸುರೇಶ್ ಬಸವನೂರ ಕಲಬುರಗಿಯಿಂದ. ಶುಭ ಸಂಜೆ.

ಮಂಚನ ಚಂದದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ರ ಧನ್ಯವಾದಗಳು ಅಂತ ಶ್ರೀನಿವಾಸ ವೈಎಸ್ ಕಾಲೋನಿ ಧಾರವಾಡದಿಂದ ಕವಿತಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುಮಾ ಅವರು ಸಂಕುತ್ಕಟ್ಟೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಓಲ್ಡೀಸ್ ಗೋಲ್ಡ್ ನಲ್ಲಿ ಬಹಳ ದಿನಗಳ ನಂತರ ಕಥಾನಾಯಕ ಚಿತ್ರದ ಡ್ಯುಯೆಟ್ ಹಾಡನ್ನ ಕೇಳಿ ತುಂಬಾ ಖುಷಿಯಾಯಿತು. ಧನ್ಯವಾದ ಅಂತಂದ್ರೆ ನಿಮ್ಮ ಸಂದೇಶ ನೋಡಿ ನನಗೂ ತುಂಬಾ ಖುಷಿಯಾಯಿತು. ಗಳೆಯದಗುಡ್ಡದಿಂದ ವಿರೂಪಾಕ್ಷ ಅವರು ಶುಭ ಸಂಜೆ, ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಈಗ ಮತ್ತೊಂದಷ್ಟು ಗೀತೆಗಳು ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ ಓಲ್ಡೀಸ್ ಗೋಲ್ಡ್ನಲ್ಲಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಸಮಯ ಆಗ್ತಾ ಇದೆ 5:40. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜಯ್ಯನ್. ಮುನಿರಾಜಯ್ಯನ್ ಅವರೇ ನಮಸ್ಕಾರ.
2: ನಮಸ್ತೆ.
1: ಈಗ ಉದ್ಯೋಗದಾತರು ಉದ್ಯೋಗಿಯನ್ನ ಯಾವುದೇ ಮುನ್ಸೂಚನೆಯಿಲ್ಲದೆ ವಜಾಗೊಳಿಸಬಹುದೇ, ಅಂದ್ರೆ ಟರ್ಮಿನೇಟ್ ಮಾಡಬಹುದೇ? ಈಗ ರಾಜೀನಾಮೆ ತಗೋತಾರೆ ಅಂತ ಒಂದು ಹೇಳ್ತೀವಿ ಇತ್ಯಾದಿ ಕೆಲವು ಕಾನೂನಿನ ಅಡಿನಲ್ಲಿ ಕೆಲವು ಪದ್ಧತಿಗಳ ಮೂಲಕವಾಗಿ ಅವರನ್ನ ತೆಗೆಯೋದು ಅಥವಾ ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಳೋದು ಇತ್ಯಾದಿ ಎಲ್ಲ ಮಾಡ್ತಾರೆ. ಆ ಬಗ್ಗೆ ತಿಳಿಸಿ ಸರ್, ಏನೇನು ಅಂತ?
2: ಸರ್, ಈಗ ಯಾವುದೇ ಮುನ್ಸೂಚನೆ ಇಲ್ಲದೆ ಒಬ್ಬ ಕಂಪನಿಯಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಉದ್ಯೋಗಿಯನ್ನ ವಜಾಗೊಳಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ಕಾರ್ಮಿಕ ಕಾನೂನು ಪ್ರಕಾರ ಆ ಒಂದು ಕಾನೂನಿನ ಅಡಿಯಲ್ಲಿ ಮೊದಲು ಮುನ್ಸೂಚನೆಯನ್ನು ನೀಡಬೇಕು. ಮುಂಚೆ 15 ದಿನ ಮುಂಚಿತವಾಗಿ ಒಂದು ನೋಟಿಸನ್ನು ನೀಡಬೇಕು, ಅವ್ರ ಗಮನಕ್ಕೆ ತರಬೇಕು. ಆ ನಂತರ ಅವ್ರ ಹತ್ರ ಕಾರಣ ಕೇಳಿ ತಿಳಿದುಕೊಂಡು ಅವರನ್ನ ಕೆಲಸದಿಂದ ವಜಾಗೊಳಿಸಲು ಇದು ಮಾಡಬೇಕು. ಯಾವುದೇ ಮುನ್ಸೂಚನೆ ನೀಡದೆ, ಯಾವುದೇ ನೋಟಿಸನ್ನು ನೀಡದೆ, ಕಾರಣ ತಿಳಿಸದೆ ಅವರನ್ನು ಉದ್ಯೋಗದಿಂದ ವಜಾಗೊಳಿಸಲು ಸಾಧ್ಯವಿಲ್ಲ. ಇಲ್ಲಿ ನಮಗೆ ಎರಡು ತರ ಒಂದು ಇದು ಬರುತ್ತೆ. ಒಂದು ಟರ್ಮಿನೇಷನ್ ಅಂತಂದ್ರೆ ಅವರನ್ನ ವಜಾಗೊಳಿಸ್ತಕ್ಕಂಥ ಕೆಲಸದಿಂದ ವಜಾಗೊಳಿಸುವುದು ಅಥವಾ ತೆಗೆದುಹಾಕುವುದು. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಒಂದು ಕಂಪನಿ ಅಥವಾ ಅವರ ಉದ್ಯೋಗಕ್ಕೆ ವಿರುದ್ಧವಾಗಿ ಅಥವಾ ಕಾನೂನು ಬಾಹಿರವಾಗಿ ಅಥವಾ ಏನಾದರೂ ಲಾಸ್ ಆಗೋ ರೀತಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಂತವ್ರನ್ನ ಟರ್ಮಿನೇಷನ್ ಅಂದ್ರೆ ಕೆಲಸದಿಂದ ವಜಾ ಮಾಡ್ತಕ್ಕಂಥದ್ದು ಅಥವಾ ಕೆಲಸದಿಂದ ತೆಗೆದಕ್ಕಂತ ಕೆಲಸವನ್ನ ಮಾಡಬಹುದು. ಮತ್ತೆ ಇದು ಏನಾಗಿರುತ್ತೆ ಅಂತಂದ್ರೆ ಒಂದು ಉದ್ಯೋಗ ಒಪ್ಪಂದದ ಉಲ್ಲಂಘನೆ ಅಥವಾ ಅವನ ನೀತಿಗಳ ಉಲ್ಲಂಘನೆ ಆಗಿರಬಹುದು. ಅವರು ಒಪ್ಪಂದ ಆಗಿರುತ್ತದೆ. ಒಬ್ಬ ಕೆಲಸಗಾರ ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿರುತ್ತದೆ. ಅವನು ಏಕಾಗಿ ತೆಗೆದಾಕ್ಬಿಟ್ರೆ ಆ ಒಪ್ಪಂದದ ಉಲ್ಲಂಘನೆ ಅಥವಾ ಕಂಪನಿಯ ನೀತಿಗಳಿಗೆ ಉಲ್ಲಂಘನೆ ಆಗಬಹುದು. ಆದ್ರಿಂದ ಅವರು ನೋಟಿಸ್ ಅನ್ನು ಕೊಟ್ಟೆ ತೆಗೆದಬೇಕಾಗ್ತದೆ. ಇನ್ನು ರಾಜೀನಾಮೆ ವಿಚಾರಕ್ಕೆ ಬಂದ್ರೆ ಉದ್ಯೋಗಿ ಸ್ವಯಂ ನಿರ್ಧಾರದಿಂದ ಒಂದು ರಾಜೀನಾಮೆಯನ್ನ ಪಡ್ಕೊಳ್ಬಹುದು. ಅವರು ಅಲ್ಲಿಂದ ಆ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಕೆಲಸವನ್ನು ಬಿಟ್ಟು ಹೋಗ್ತಕ್ಕಂಥ
1: ಹೋಗ್ಬಹುದು. ಕೆಲವು ಸಲ ಈ ಖಾಸಗಿ ಕ್ಷೇತ್ರದಲ್ಲಿ ಅವರಾಗಿ ವಜಾಗೊಳಿಸುವಾಗ ಏನೋ ಕೆಲವೊಂದು ಲಾಭಗಳನ್ನ ಕೊಡಬೇಕಾಗತ್ತೆ. ಕೆಲವು ಸಲ ಟರ್ಮಿನೇಟ್ ಎಲ್ಲ ಮಾಡಿದ್ರೆ ಸಮಸ್ಯೆ ಆಗ್ಬಹುದು. ಆಮೇಲೆ ರಾಜೀನಾಮೆ ಕೊಡಿ ನೀವು ಅಂತ ಹೇಳಿ ಒತ್ತಾಯನೂ ಮಾಡಿ ರಾಜೀನಾಮೆ ಕೊಡಿಸ್ಬಿಟ್ಟು ಬೇರೆ ಯಾವುದೇ ಹಣಕಾಸಿನ ಸೌಲಭ್ಯಗಳನ್ನ ಕೊಡದೇ ಇರೋ ರೀತಿಯನ್ನು ಕೂಡ ಮಾಡೋದನ್ನ ನಾವು ಕೇಳಿದ್ದೀವಿ. ಹಾಗಾಗಿ ಯಾವುದು ರಾಜೀನಾಮೆ ನಾವು ಮನಪೂರ್ವಕವಾಗಿ ನಾವು ಕೊಟ್ಟಿದ್ದೇವಾ, ನಮ್ಮನ್ನ ಅವರು ವಜಾಗೊಳಿಸಿದಾರೆ ಅಂದ್ರೆ ಟರ್ಮಿನೇಟ್ ಮಾಡಿದಾರಾ, ಈ ಎಲ್ಲ ಇದರ ವ್ಯತ್ಯಾಸಗಳು ಏನು, ನಮ್ಮ ಹಕ್ಕು ಏನು ಇತ್ಯಾದಿನೆಲ್ಲ ಸರಿಯಾಗಿ ತಿಳ್ಕೊಂಡು ಮತ್ತು ಆರಂಭದಲ್ಲಿ ಸೇರ್ಕೊಂಡಾಗ ಯಾವ ರೀತಿ ಒಪ್ಪಂದ ಆಗಿತ್ತು. ಯಾಕಂದ್ರೆ ಈಗ ಖಾಸಗಿ ಕ್ಷೇತ್ರದಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ರಾಜೀನಾಮೆ ಕೊಟ್ಟು ಇನ್ನೊಂದ್ ಕಡೆ ಹೋಗ್ತಾರೆ, ಹೋಗ್ಬಹುದು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ತಕರಾರು ಸೃಷ್ಟಿ ಆಗಬಾರದು. ಈ ಮಾಹಿತಿಯನ್ನ ನೀಡಿದಿರಿ ವಕೀಲರಾದ ಮುನಿರಾಜಯ್ಯನ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
4: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
5: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
3: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
5: ಹಳೆಯ ಬಂಗಾರದ ಗೀತೆಗಳು,
3: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
5: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
3: ಹಾಗೂ ಸಂಜೆ 5:02.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಸಮಯ 5:46, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿರುವುದು ತೀರ್ಥೇಶ್ ಚನ್ನಪಟ್ಟಣದಿಂದ. ಮನಸ್ಸಿಗೆ ತಂಪು, ಕಿವಿಗೆ ಇಂಪಾಗಿದೆ ಓಲ್ಡ್ ಇಸ್ ಗೋಲ್ಡ್ ಗೀತೆಗಳು ಅಂತ ಮೋನಿಕಾ ಅವರು ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ಬರೆ ಪ್ರೀತಿ ಮಾಡುವ ಅದ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಮಾತ್ರ ಸಾಧ್ಯ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ ಚನ್ನಗಿರಿ ತಾಲೂಕು ಇಟ್ಟಿಗೆ ಗ್ರಾಮದಿಂದ. ವಾವ್, ಸಖತ ಇದೆ ಕಣ್ರಿ ಊರಿನ ಹೆಸರು. ಏನ್ ಸ್ಪೆಷಲ್ ನಿಮ್ಮ ಊರಲ್ಲಿ? ಇಟ್ಟಿಗೆ ಬಗ್ಗೆ ಸ್ಪೆಷಾಲಿಟಿ ಇದೆಯಾ? ಇಟ್ಟಿಗೆ ಗ್ರಾಮದಿಂದ ರಾಜಣ್ಣ, ಎ ಬಿ ರಾಜು, ನಾಗೇಂದ್ರಪ್ಪ ಯುದ್ಧಕಾಂಡ ಹಾಡನ್ನ ಕೇಳಿ ತುಂಬಾ ಸಂತೋಷ ಆಯ್ತು ಅಂತಾದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡುಗಳು ಮೂಡಿ ಬರ್ತವೆ. ಧನ್ಯವಾದ ಅಂತ ಶಿವಲಿಂಗಪ್ಪ ಕಾವಾಲಿ, ಮನೋಜ ಕಾವಾಲಿ, ಸಮರ್ಥ ಕಾವಾಲಿ, ಮಂಜುಳಾ ಕಾವಾಲಿ ಅವರು ಇಳಕಲ್ನಿಂದ ಸಂದೇಶವನ್ನ ಕಳ್ಸ್ಕೊಳಿದ್ರೆ ಸಖತ್ತಾಗಿದೆ ನಿಮ್ಮ ಸರ್ ನೇಮು ಕಾವಾಲಿ ಅಂತ. ಚಂದದ ಟ್ರ್ಯಾಕ್ ಮಾಡಿ ಬರ್ತಾ ಇದೆ ಕೇಳಿ, ಎಂಜಾಯ್ ಮಾಡಿ. ರಾಜೇಶ್ ಕೃಷ್ಣನ್ ಅವರ ಕಂಠದಲ್ಲಿ.

ಸಮಯ 5:26. ನಮಸ್ತೆ. ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ರೋಹಿಣಿ ಮೋಹನ್ ಹಳೆ ಹುಬ್ಳಿಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ವಿವೇಕ್ ಸಿ ಡಿ ಬನಶಂಕರಿ 6ನೇ ಹಂತದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಸತೀಶ್ ಎನ್ ಹೆಚ್ ನಾಗರಿಕರಿಂದ ಸುಭದ್ರ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದಾರೆ, ಧನ್ಯವಾದ ಅಂತ ಇದಾರೆ. ಹಾಗೆ ಮುಸಂಜಿಯ ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಅರುಣಾ ಮೈತ್ರಿ ಜೆಸಿ ರಸ್ತೆಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇವತ್ತು 6:02 ಗಾನ ಭಜನದಲ್ಲಿ ನಾವು ಪ್ರತಿನಿತ್ಯ ವ್ಯವಹರಿಸುವಂತಹ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನೋ ವಿಚಾರ ಅಂತ ತಿಳ್ಕೊಳ್ಳೋಕೆ 6:02 ಟ್ಯೂನ್ ಮಾಡಿ ಗಾನ ಭಜನದಲ್ಲಿ ಮಾತಾಡೋಣ. ಈಗ ಓಲ್ಡ್ ಈಸ್ ಗೋಲ್ಡ್ನ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾವ್ ಎಂಐಡಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಚಿತ್ರದುರ್ಗದಲ್ಲಿಂದು ತಿಳಿಸಿದ್ದಾರೆ. ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ ಎಂಬ ಆರೋಪಗಳು ಆಧಾರರಹಿತವಾಗಿದ್ದು ಆಸ್ಪತ್ರೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವ ಸಂಸ್ಥೆಯಾಗಿದೆ ಎಂದು ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾ ದಿನೇಶ್ ತಿಳಿಸಿದ್ದಾರೆ. ಮುಂಬೈ ಷೇರುಪೇಟೆಯ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 347 ಅಂಕಗಳ ಏರಿಕೆಯೊಂದಿಗೆ 77,156 ಅಂಕಗಳಲ್ಲಿ ಮುಕ್ತಾಯಗೊಂಡಿದೆ. ರಾಷ್ಟೀಯ ಷೇರುಪೇಟೆಯ ನಿಫ್ಟಿ 97 ಅಂಕಗಳಷ್ಟು ಏರಿಕೆ ಕಂಡು 24,086 ಅಂಕಗಳಲ್ಲಿ ವಹಿವಾಟು ಅಂತ್ಯಗೊಳಿಸಿತು. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲ್ಲಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಏಕದಿನ ಸರಣಿಯ ಇಂದಿನ ಪಂದ್ಯದಲ್ಲಿ ಭಾರತ ಎ ತಂಡ ಅಫ್ಘಾನಿಸ್ತಾನ ಎ ತಂಡದ ವಿರುದ್ದ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 319 ರನ್ ಗಳಿಸಿತ್ತು. 320 ರನ್ಗಳ ಗುರಿ ಬೆನ್ನತ್ತಿದ ಅಫ್ಘಾನಿಸ್ತಾನ ಎ ತಂಡ 218 ರನ್ ಗಳಿಸುವ ಮೂಲಕ ಭಾರತಕ್ಕೆ ಭರ್ಜರಿ 101 ರನ್ಗಳ ಜಯ ತಂದುಕೊಟ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.

0: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ 6:05 ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಸಗತ್ತು ಪಪ್ಪಿ ಹಾಡುಗಳನ್ನ ಕೇಳುವಂತಹ ಗಾನ ಬಜ್ಜಾನ ಶುರು ಮಾಡುವಂತಹ ಸಮಯ ಇದು. ಗಾನ ಬಜ್ಜಾನದಲ್ಲಿ ಒಂದಷ್ಟು ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಸಾಗೋಣ. ನೀವು ಕೂಡ ಆಫೀಸ್ ಇಂದ ಮನೆಗೆ ಅಥವಾ ಎಲ್ಲಾದ್ರೂ ಹೊರಗಡೆಯಿಂದ ಮನೆಗೆ ಹೋಗ್ತಾ ಇರ್ತೀರಾ, ಬಟ್ ಒಂದು ವಿಷಯನ ಡಿಸ್ಕಸ್ ಮಾಡೋಣ. ಏನೋ ವಿಷಯ ಅನ್ನೋದಾದ್ರೆ, ಯುವರ್ ಮನಿ ಇಸ್ ಮೈ ಮನಿ ಅಂಡ್ ಮೈ ಮನಿ ಇಸ್ ಮೈ ಮನಿ. ಇವನೇನೋ ನಿಮ್ ದುಡ್ಡು ನನ್ ದುಡ್ಡು, ನನ್ ದುಡ್ಡು ನಂದೇ ದುಡ್ಡು ಅಂತ ಹೇಳ್ತಾ ಇದ್ರೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ದುಡ್ಡನ್ನ ನಾನೇನು ಬಂದು ವಸೂಲಿ ಮಾಡಲ್ಲ. ಇವತ್ತಿನ ವಿಚಾರ ಇಸ್ ವೆರಿ ಸಿಂಪಲ್. ಎಷ್ಟೋ ಬಾರಿ ನಾವು ತುಂಬಾ ಜನಕ್ಕೆ ದುಡ್ಡು ಕೊಟ್ಟಿರ್ತೀವಿ, ಆದ್ರೆ ಅವರು ಕಾಲಕ್ಕೆ ಸರಿಯಾಗಿ ಹೇಳಿದಂತಹ ಟೈಮ್ಗೆ ವಾಪಸ್ ಕೊಟ್ಟಿರೋದಿಲ್ಲ. ಕಾರಣಾಂತರಗಳಿಂದ ಅವ್ರಿಗೂ ಕಷ್ಟ ಇರುತ್ತೆ, ಏನೋ ಅಡ್ಜಸ್ಟ್ ಆಗಿರೋದಿಲ್ಲ, ಏನಾದರೂ ಕಾರಣಗಳಿರ್ಬಹುದು. ಆದ್ರೆ ನಮಗೆ ಎಮರ್ಜೆನ್ಸಿ ಬಂದಾಗ ಕೊಟ್ಟಿರುವಂತಹ ದುಡ್ಡನ್ನ ಯಾವ ರೀತಿ ವಸೂಲಿ ಮಾಡ್ತೀವಿ, ನೀವು ಯಾವ ರೀತಿ ವಸೂಲಿ ಮಾಡಿದ್ದೀರಾ, ಯಾವೆಲ್ಲ ಕಾರಣಗಳನ್ನು ಕೊಟ್ಟು ವಸೂಲಿ ಮಾಡಿದಿರಾ, ಅಥವಾ ಮುಂದೆ ಈ ತರ ಒಂದು ವಸೂಲಿ ಮಾಡಬೇಕು ಅನ್ಕೊಂಡಿದ್ದೀನಿ ಮಂಜುನಾಥ್ ಅನ್ನೋದಾದ್ರೆ, ಯಾವುದು ಆ ಪ್ಲಾನ್ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ಯಾವೆಲ್ಲ ರೀತಿ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕಲೆಕ್ಟ್ ಮಾಡ್ಕೋತೀರಾ ಅಂತ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9483091219 ಸಂದೇಶಗಳನ್ನ ಕಳಿಸ್ಕೊಡಿ. ಕರೆ ಮಾಡಿ ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ಟೆಕ್ನಿಕ್ನ ಎಲ್ರಿಗೂ ಹೇಳ್ಕೊಡ್ತೀನಿ ಅನ್ನೋದಾದ್ರೆ, ಕರೆ ಮಾಡೋದಕ್ಕೆ ಸಂಖ್ಯೆ 0802023707788 ಅಥವಾ 0802023707999ಕ್ಕೆ ಕರೆ ಮಾಡಿ ಯಾವ ರೀತಿ ಕೊಟ್ಟಿರೋ ದುಡ್ಡನ್ನ ವಸೂಲಿ ಮಾಡ್ತೀರಾ ಅಂತ ನಮಗೂ ತಿಳಿಸ್ಕೊಡಿ. ಒಂದಷ್ಟು ಬ್ಯೂಟಿಫುಲ್ ಪ್ಯಾಪಿ ಟ್ರ್ಯಾಕ್ಗಳು ನಿಮ್ಗಾಗಿ ಲೈನಪ್ ಆಗಿದೆ, ಕೇಳಿ ಎಂಜಾಯ್ ಮಾಡಿ. ಮೊದಲಿಗೆ ಹೊಸ ಗಾನ ಬಜ್ಜಾನ, ಗಾನ ಬಜ್ಜಾನದ ಮೊದಲನೇ ಗೀತೆ ಈಗ ಮೂಡಿ ಬರ್ತಾ ಇದೆ.

ಸಮಯ 6:15 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಗಾನ ಬಜಾನದಲ್ಲಿ ಬೇಬಿ ಬಿಟ್ಸ್ ನ ಕೇಳ್ತಾ ಸಾಕ್ತಾ ಇದೀವಿ. ನಾನು ಪ್ರಶ್ನೆ ಕೇಳಿದೆ, ಕೊಟ್ಟಿರೋ ದುಡ್ಡನ್ನ ವಾಪಸ್ಸು ವಸೂಲಿ ಮಾಡೋದಕ್ಕೆ ಯಾವೆಲ್ಲ ರೀತಿಯ ಕಾರಣಗಳನ್ನ ಹೇಳ್ತೀರಾ, ಹೇಗೆ ವಸೂಲಿ ಮಾಡ್ತೀರಾ ಅಂತ ಒಂದಷ್ಟು ಸಖತ್ತಾಗಿರೋ ಸಂದೇಶಗಳು ಬಂದಿದೆ. ಏನು ಯಾರು ಏನನ್ನು ಹೇಳ್ತಾ ಇದಾರೆ ಅಂತ ನೋಡೋಣ. ವೆರಿ ವೆರಿ ಸಿಂಪಲ್ ಮಂಜುನಾಥ್, ನಾನಂತೂ ಯಾವಾಗಲೂ ಫಾಲೋ ಮಾಡೋದು ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು, ಅರ್ಜೆಂಟಾಗಿ ದುಡ್ಡು ಬೇಕು ಕೊಡು ಅಂತ ಕೇಳ್ತೀನಿ ಅಂತ ಪ್ರಕಾಶ್ ಅವರು ಮಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ ಚನ್ನಗಿರಿ ತಾಲೂಕು ಇಟ್ಟಿಗೆ ಗ್ರಾಮದಿಂದ ರಾಜಣ್ಣ ಬಿಯರಾಜು ನಾಗೇಂದ್ರಪ್ಪ ಅವರು ಹೇಳ್ತಾ ಇದ್ರೆ, ಹಿಂದಿನ ಕಾಲದಲ್ಲಿ ದುಡ್ಡಿನ ವ್ಯವಹಾರ ಚೆನ್ನಾಗಿರ್ತಿತ್ತು, ಈಗಿನ ಕಾಲದಲ್ಲಿ ದುಡ್ಡಿನ ವ್ಯವಹಾರ ಸರಿ ಇಲ್ಲ ಮಂಜುನಾಥ್. ಕೊಟ್ಟನು ಕೊಡಂಗೆ ಇಸ್ಕೊಂಡನು ಇರ್ಭದ್ರ ಅಂತಾರಲ್ಲ, ಅದೇ ರೀತಿ ಇಸ್ಕೊಂಡರು ಏನೇ ಹೇಳಿದ್ರು ದುಡ್ಡನ್ನ ಕೊಡೋದೇ ಇಲ್ಲ ವಾಪಸ್ಸು ಅಂತ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ. ಯಾರು ಯಾರು ಯಾರು ಯಾರು ಯಾರೇನು ಹೇಳ್ತಾ ಇದಾರೆ, ಶ್ರೀನಿವಾಸ ವಯಸ್ ಕಾಲೋನಿ ಧಾರವಾಡದಿಂದ ಕವಿತಾ ಅವರು ಹೇಳ್ತಾ ಇದಾರೆ, ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ ಮಂಜುನಾಥ್. ನಮ್ಮ ಅಣ್ಣನಿಗೆ ಮತ್ತು ಅಕ್ಕನ ಯಜಮಾನರಿಗೆ ತುಂಬಾ ವರ್ಷಗಳ ಹಿಂದೆ ಹಣವನ್ನ ಸಾಲ ಅಂತ ಕೊಟ್ಟಿದ್ರು. ನಮ್ಮ ಅಕ್ಕನ ಯಜಮಾನರು 2 ವರ್ಷಗಳ ಕೆಳಗೆ ವಾಪಸ್ ಕೊಟ್ಟರು, ಆದ್ರೆ ನಮ್ಮ ಅಣ್ಣ ಮಾತ್ರ 1 ರೂಪಾಯಿನೂ ಕೊಡೋದಕ್ಕೆ ಆಗ್ಲಿಲ್ಲ, ಅವರು ತೀರ್ಕೊಂಡ್ರು. ಹಾಗೆ ನಮ್ಮ ದೂರದ ಸಂಬಂಧಿಯೊಬ್ರು ಹಣದ ಸಾಲ ಅಂತ ಕೇಳಿ ಪಡೆದುಕೊಂಡಿದ್ದರು, ಅವರೂ ಸಹ ಕೊಡದೆ ಹೊರಟೋದ್ರು. ಏನ್ ಮಾಡೋದು, ಕೇಳಿದ್ರೆ ಕೊಡ್ತೀನಿ ಅಂತಾರೆ, ಒಂದೊಂದ್ಸಲ ಕೊಡೋದೇ ಇಲ್ಲ, ಏನ್ ಮಾಡೋಕ್ಕಾಗುತ್ತೆ. ನಮ್ಮನೆಯವರು ಸ್ವಲ್ಪ ಮೃದು ಸ್ವಭಾವದವರು, ಕೇಳೋಕ್ ಹಂಚ್ತಾರೆ ಮಂಜುನಾಥ್, ಹೀಗೆಲ್ಲ ಇದ್ದಾಗ ದುಡ್ಡನ್ನು ಕೊಟ್ಟು ಹೇಗೆ ಕಲೆಕ್ಟ್ ಮಾಡಿದ್ರೆ ವಾಪಸ್ ಇಸ್ಕೊಳ್ಳೋದು ಅಂತ ಭಯ ಆಗುತ್ತೆ, ಹುಷಾರಾಗಿ ದುಡ್ಡು ಕೊಡಬೇಕು ಅಂತ ಕವಿತಾ ಅವರು ಹೇಳ್ತಾ ಇದ್ರೆ, ನೀವು ಯಾವ ಕಾರಣ ಕೊಟ್ಟು ನಿಮ್ಮ ಸ್ನೇಹಿತರಾಗಿರಲಿ ರಿಲೇಟಿವ್ ಆಗಿರಲಿ ಅಕ್ಕಪಕ್ಕದ ಮನೆಯವರಾಗಿರಲಿ ಯಾರಿಗೆ ಯಾವ ರೀತಿ ದುಡ್ಡನ್ನು ಕೊಟ್ಟು ಹೇಗೆ ವಸೂಲಿ ಮಾಡಿದ್ರಿ ಅಂತ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9483098109 ಕರೆ ಮಾಡಿಕೂಡ ನಿಮ್ಮ ಟೆಕ್ನಿಕ್ನ ನಮಗೆ ಸಲಹೆಗಳನ್ನ ಕೊಡಬಹುದು, ನೀವು ಯಾವ ರೀತಿ ದುಡ್ಡನ್ನು ವಸೂಲಿ ಮಾಡಬಹುದು ಅಂತ ಕರೆ ಮಾಡಿದರೆ ದೂರವಾಣಿ ಸಂಖ್ಯೆ 0800-2237788. ಹಾಗೆ ಇನ್ನೊಂದು ಸಂಖ್ಯೆ ಇದೆ, 0800-2237789. ಕ್ಕೆ ಕರೆ ಮಾಡಿ.

ಹಲಸೂರಿನಿಂದ ರಾಜೇಶ್ ಅವರು, ಮಂಜುನಾಥ್ ಸರ್, ನಾನು ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ ಸಾಲದ ರೂಪದಲ್ಲಿ, ಯಾಕಂದ್ರೆ ಎಲ್ಲರೂ ಜಾಸ್ತಿ ಬಡ್ಡಿ ಕೇಳ್ತಾರೆ ಅಂತ ಇದ್ದಾರೆ. ಕಾಕ್ಸ್ಟೌನ್ ಇಂದ ಗಿಳಿಯವರು

ಕಾಕ್ಸ್ಟೌನ್ ಇಂದ ಸದಾನಂದ ಶೆಟ್ಟಿ ಅವರು, ನನಗೆ ಸ್ವಲ್ಪ ದುಡ್ಡು ಬರೋದಿದೆ, ಯಾವ ರೀತಿಲಿ ಕೇಳಿದ್ರು ಕೊಡ್ತಾ ಇಲ್ಲ, ಬಹಳ ಕಷ್ಟ ಮಾರ್ಯಾರೆ, ಏನ್ ಮಾಡೋದು ಈಗ, ಹೇಗೆ ವಸೂಲಿ ಮಾಡೋದು ಅಂತ ಸದಾನಂದ ಶೆಟ್ಟಿ ಅವರು ಕೇಳ್ತಾ ಇದ್ರೆ. ನಿಮ್ಗೆ ಅದ್ರ ಉಪಾಯಗಳು ಗೊತ್ತಿದ್ರೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9483090928, ಯಾವೆಲ್ಲ ರೀತಿಯ ಕಾರಣಗಳನ್ನ ಹೇಳಿ ದುಡ್ಡನ್ನ ವಸೂಲಿ ಮಾಡಬಹುದು ಅನ್ನೋದ್ರ ಬಗ್ಗೆ. ನಾವೇ ಫೈನಾನ್ಸ್ ಮಾಡೋದ್ರಿಂದ ನಮಗೆ ಸಾಲದ ಅಗತ್ಯ ಇಲ್ಲ, ಬಟ್ ಸಾಲ ಕೊಟ್ಟು ಸ್ನೇಹ ಕೆಡಿಸ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಂತ ನಾಗರತ್ನವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಪ್ರಶ್ನೆ, ಇವತ್ತಿನ ಪ್ರಶ್ನೆ ಏನು ಅಂದರೆ, ಕೊಟ್ಟಿರೋ ಸಾಲನ ವಾಪಸ್ ಪಡ್ಕೊಳ್ಳೋದಕ್ಕೆ ಅಥವಾ ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಯಾವೆಲ್ಲ ಕಾರಣಗಳನ್ನು ಕೊಟ್ಟು ನಾವು ದುಡ್ಡನ್ನು ವಸೂಲಿ ಮಾಡ್ತೀವಿ ಅನ್ನೋದು. ಹಂಚ್ಕೊಳ್ಳಿ, ಕರೆ ಮಾಡಿ, ಮಾತಾಡೋಣ. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ಮೂಡ್ ಬರ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.

0: ಸ್ನೇಹಿತರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ಸರ್, ಚಂದನಾ, ಚಿತ್ರದುರ್ಗದಿಂದ ಸರ್.
0: ಚಿತ್ರದುರ್ಗದಿಂದ ಹೇಗಿದೆ ಹವಾಮಾನ ವರದಿ ಚಿತ್ರದುರ್ಗದಲ್ಲಿ ಸದ್ಯಕ್ಕೆ?
1: ಸದ್ಯ ಮಳೆ ಇಲ್ಲ ಸರ್, ಬಿಸಿಲಿದೆ.
0: ಬಿಸಿಲಿದೆ, ಓಕೆ. ಇಲ್ಲೆಲ್ಲ ಮುಂಗಾರು ಬಂದಿದೆ ಆಲ್ರೆಡಿ, ಅಂದ್ರೆ ಮಳೆ ಬರ್ತಾ ಇದೆ.

0: ಮಳೆ ಇಲ್ಲ ಸರ್, ಬಿಸಿಲಿದೆ, ಇನ್ನು ಬೇಸಿಗೆನೆ ಅನಿಸ್ತಾ ಇದೆ.
1: ಓಕೆ ಓಕೆ ಓಕೆ. ನೀವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಇಸ್ಕೊಳ್ಳೋದಕ್ಕೆ ಯಾವೆಲ್ಲ ರೀತಿ ಸರ್ಕಸ್ ಮಾಡಿದಿರಾ
0: ಸರ್? ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೊಡ್ತಾ ಇಲ್ಲ, ಆಮೇಲೆ ಏನು ಕೊಡ್ತಾ ಇಲ್ಲ. ಅದಕ್ಕೆ ನಾನು ಕೇಳಿದರೆ ಟಿಪ್ಸ್ಗೋಸ್ಕರ ಕಾಯ್ತಾ ಇದೀನಿ ನೋಡಿ.
1: ಅಂದ್ರೆ ನೀವು ಕೂಡ ನಮ್ಮ ಕ್ಯಾಟಗರಿಗೆ ಸೇರ್ಕೊಳ್ಳೋರು.
0: ಇವಾಗ ಹಾಸ್ಪಿಟಲ್ ಅಲ್ಲಿ ಹುಷಾರಿಲ್ಲ ಅಂದ್ಬಿಟ್ರೆ ಅಮೌಂಟ್ ಬೇಗ ಕೊಟ್ಬಿಡ್ತೀವಿ ನಾವು, ಬಟ್ ಆ ಅಮೌಂಟ್ ನಮಗೆ ಅವ್ರು ನಾವು 100 ಕಷ್ಟ ಹೇಳ್ಕೊಂಡ್ರು ನಮ್ಗೆ ವಾಪಸ್
1: ದೇವರ ಹಣೆಗೂ ಕೊಡಲ್ಲ. ಹೌದು ಹೌದು
0: ಹೌದು.
1: ಇಂಥ ಟೈಮಲ್ಲಿ ನೀವು ಬಹಳಷ್ಟು ರೀಸನ್ ಗಳನ್ನ ಕೊಟ್ಟು ಫೇಲ್ ಆಗಿದ್ದೀರಾ ಅಂತ ಆಯ್ತು.
0: ಸರ್ ಹುಷಾರಿಲ್ಲ ಅಂದ್ರೂ ಕೊಡ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ ಅಂದ್ರೂ ಕೊಡ್ತಾ ಇಲ್ಲ, ಫೀಸ್ ಕಟ್ಟಕ್ಕಿಲ್ಲ ಅಂದ್ರೂ ಕೊಡ್ತಾ ಇಲ್ಲ. ಅದ್ರಲ್ಲಿ ನಾವು ಬ್ಯಾಂಕ್ ಅಲ್ಲಿ ಲೋನ್ ತೆಗೆದು ಅಮೌಂಟ್ ಕೊಟ್ಟಿರೋದು.
1: ವಾವ್ ಸೂಪರ್.
0: ನಮ್ ಕೈಯಿಂದ ನಾವು ಅಮೌಂಟ್ ಕೊಡ್ಬೇಕು ಅಂದ್ರೆ ಎಷ್ಟು ಬೇಜಾರ್ ಅನ್ಸುತ್ತಲ್ಲ.
1: ನಿಜ ನಿಜ. ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳ್ಬೋದಾ ಸಾಲನ?
0: ಸರ್ 1,18,000 ಕೊಟ್ಟಿದ್ವಿ.
1: 1,80,000
0: 2 ಲಕ್ಷ ಅವರೆಲ್ಲ 20,000 ಬ್ಯಾಂಕ್ ಅವ್ರ ಇಟ್ಕೊಂಡು ನಾವು ಇಎಂಐ ಕಟ್ಟಿರೋದು ಸರ್.
1: ಓಕೆ ಓಕೆ. ಇಎಂಐ ತಗೊಂಡು ಬೇರೆಯವ್ರಿಗೆ ಸಾಲ ಕೊಡ್ತೀರಾ ಅಂತ ಆಯ್ತು.
0: ಸಾಲ ಕೊಟ್ಟಿರೋದು. ಹೌದು ಸರ್.
1: ಹಂಗಂದ್ರೆ ನಾನು ನಿಮ್ಮ ಹತ್ರ ಸಾಲ ಇಸ್ಕೋಬೇಕು.
0: ಇಸ್ಕೊಳ್ಳಿ ಸರ್.
1: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ಸಾಲನೇ ಸಾಕು ನನಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮಗೆ ನಮ್ಮ ಸ್ನೇಹಿತರು ಏನೆಲ್ಲ ಸೊಲ್ಯೂಷನ್ಸ್ ಗಳನ್ನ ಕೊಡ್ತಾರೆ.
0: ನಿಜ, ಯಾರಾದ್ರೂ ಒಳ್ಳೆ ಸೊಲ್ಯೂಷನ್ ಕೊಡಿ, ಕೇಳ್ತಾ ಇದ್ದೀನಿ.
1: ಸ್ನೇಹಿತರೆ ನೋಡಿ, ಅನೌನ್ಸ್ ಮಾಡಿದ್ದಾರೆ ಇವಾಗ. ನಿಮ್ಗೆ ಯಾವ್ದಾದ್ರೂ ಸಜೆಷನ್ಸ್ ಇದ್ರೆ
0: ಸಲಹೆ. ಅವರಿಗೆ ಅಮೌಂಟ್ ತಗದು ಕೊಟ್ಟಿರೋದು ಲೀಸ್ಟ್ ಬೇಕಾದ್ರೆ ನಾನು ಕೊಡ್ತೀನಿ. ನಿಜ ಅಷ್ಟು ಅವರು ಬಿಸ್ನೆಸ್ ಮಾಡ್ತಿದಾರೆ ಆದ್ರೂ ನಮಗೆ ಕೊಡ್ತಾ ಇಲ್ಲ ಅಮೌಂಟ್.
1: ಓಕೆ ಓಕೆ
0: ಸರ್.
1: ಓಕೆ, ನೋಡೋಣ ಯಾರೆಲ್ಲ ಎಂತೆಂತ ಸಜೆಷನ್ಸ್ ಗಳನ್ನ ಕೊಡ್ತಾರೆ, ಒಳ್ಳೆ ಸಲಹೆಗಳು ಸಿಗುತ್ತಾ. ಚೂರ್ ಮಾಡಿ ಕೇಳ್ತಾ ಇರಿ, ನಿಮ್ಗೊಂದಷ್ಟು ಒಳ್ಳೆ ಸಲಹೆಗಳು ಸಿಗಬಹುದು. ಕರೆ ಮಾಡಿದಕ್ಕೆ ಧನ್ಯವಾದ. ಕೇಳ್ತಾ ಇರಿ ವಿವಿಧ ಭಾರತಿ. ಧನ್ಯವಾದ.
2: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಗಾನ ವಚನದಲ್ಲಿ ಸಾಕ್ತಾ ಇದೀವಿ. ಸ್ನೇಹಿತರು ಮಾತಾಡಕ್ಕೆ ರೆಡಿ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ತೆ.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವು ಬೆಂಗಳೂರು ನಾಯಂಡಳ್ಳಿಯಿಂದ ಮಾತಾಡ್ತಾ ಇದೀವಿ ಸರ್.
0: ನಾಯಂಡಳ್ಳಿಯಿಂದ. ತಮ್ಮ ಹೆಸರು?
1: ನನ್ನ ಹೆಸರು ವಿದ್ಯಾ ಅಂತ.
0: ವಿದ್ಯಾ ಅವರೇ ಏನ್ ಮಾಡ್ಕೊಂಡಿರ್ತಾವು?
1: ನಾವು ಓದ್ತಾ ಇದೀವಿ ಸರ್.
0: ಓದ್ತಾ ಇದ್ದೀರಾ, ಓಕೆ. ಅಂದ್ರೆ ನೀವು ಫ್ರೆಂಡ್ಸ್ ಗಳಿಗೆ ಸಾಲ ಜಾಸ್ತಿ ಕೊಟ್ಟಿರ್ತೀರಾ ಅಂತ ಆಯ್ತು. ಒಂದು ಪಾಕೆಟ್ ಮನಿ ಇರುತ್ತೆ, 100 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ. ಹಂಚ್ಕೊಂಡು ತಿಂತಾ ಇದ್ರೆ ಐ ಕತ್ತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಇದು. ಓಕೆ, ನೀವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡದೆ ಇದ್ದಾಗ ಫ್ರೆಂಡ್ಸ್ ಯಾವ ರೀಸನ್ ಅನ್ನ ಹೇಳಿ ವಸೂಲಿ ಮಾಡಿದಿರ ದುಡ್ಡನ್ನ?
1: ರೀಸನ್ ಅಂದ್ರೆ ಅರ್ಜೆಂಟ್ ಆಗಿ ಬೇಕೇ ಬೇಕು ನಂಗೆ, ಲೈಕ್ ತುಂಬಾ ಎಮರ್ಜೆನ್ಸಿ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಆ ತರ ಎಲ್ಲ ಹೇಳಿ ಕೇಳ್ತಾ ಇದ್ದ ಸರ್. ಇಲ್ಲ ಅಂದ್ರೆ ಪದೇ ಪದೇ ಕಾಲ್ ಮಾಡೋದು ಅವ್ರಿಗೆ,
0: ಟಾರ್ಚರ್ ಕೊಟ್ಬಿಡಿದ್ರಿ ನಾವು. ಅಷ್ಟು ಸಲ ಫೋನ್ ಮಾಡ್ತಾ ಇರೋದಕ್ಕೆ ಅವ್ರು ದುಡ್ಡು ಹಾಕ್ಬಿಡ್ಬೇಕು ವಾಪಸ್.
1: ಆತರ ಟಾರ್ಚರ್ ಕೊಡೋದಕ್ಕೆನೆ ದುಡ್ಡು ಹಾಕ್ಬಿಡ್ಬೇಕು ಅಂತ ಪದೇ ಪದೇ ಕಾಲ್ ಮೆಸೇಜ್ ಮಾಡ್ತಿರೋದು.
0: ಓಕೆ, ಆತರ ಮಾಡಿದ್ರಾ ನೀವ್ ಯಾವತ್ತಾದ್ರು? ಇದಂತೂ ತುಂಬಾ ಕ್ಲೆವರ್ ಮೂವ್. ಈಗ ಮೂವ್ ಅಂದ್ರೆ ಎಲ್ಲರೂ ಏನಾದ್ರೂ ರಿಲೇಟೆಡ್ ರೀಲ್ಸ್ ಬಂತು ಅಂದ್ರೆ ಕಳ್ಸ ಬಿಡ್ತಾರೆ.
1: ಹೌದು, ಕಳ್ಸ್ತಾರೆ. ಫ್ರೆಂಡ್ ಒಂದ್ ಸ್ವಲ್ಪ ರೀಲ್ಸ್ ಕಳ್ಸಲ್ಲು, ರೀಲ್ಸ್ ಕಳ್ಸ ಬರ್ಲು ನಂಗೆ ಸ್ವಲ್ಪ ಮನಿನಾದ್ರೂ
0: ಕಳ್ಸು. ಸತ್ಯ ಸತ್ಯ. ನೀವು ಎಷ್ಟು ದುಡ್ಡನ್ನ ಕೊಟ್ಟು ಕಳ್ಕೊಂಡಿದೀರಾ ಹಾಗಾದ್ರೆ?
1: ಕೊಟ್ಟು ಕಳ್ಕೊಂಡಿರೋದಕ್ಕಿಂತ ಜಾಸ್ತಿ ಮೋಸ ತರ ಕಳ್ಕೊಂಡಿರೋದ್ ಸ್ವಲ್ಪ ಸರ್. ಆತರ ಎಲ್ಲ ಕೊಟ್ಟು ಕಳ್ಕೊಂಡಿರೋದಲ್ಲ ಅಷ್ಟೊಂದಿಲ್ಲ.
0: ಓಕೆ ಓಕೆ ಓಕೆ ಓಕೆ. ಈ ತರ ಈಗ ಬೇರೆ ಯಾರಾದ್ರೂ ದುಡ್ಡನ್ನ ಕಲೆಕ್ಟ್ ಮಾಡ್ಬೇಕು ಅನ್ನೋದಿದ್ರೆ ಅವ್ರಿಗೆ ಏನ್ ಸಜೆಷನ್ಸ್ ಕೊಡ್ತೀರಾ ನೀವು?
1: ಕೊಡಕ್ ಮುಂಚೆ ಏನಾದ್ರು ಪ್ರೂಫ್ ಅಂತ ಇಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರೂಫ್ ಇದ್ದಾಗ ನಮ್ ಕೈಯಲ್ಲಿ ಒಂದು ನಂಬಿಕೆಯಿಂದ ಕೊಡಬಹುದು.
0: ಈಗ ಸರಿ, ಒಂದ್ 20,000 ಕೊಟ್ರು ಏನ್ ಪ್ರೂಫ್ ಅಂತ ತಗೊಳಕಾಗತ್ತೆ ಕೈಯಲ್ಲಿ ಕ್ಯಾಶ್ ಕೊಟ್ರೆ? ಗಾಡಿನೋ ವಸೂಲಿ ಮಾಡ್ಕೊಂಡ್ ಬರ್ಬೋದು ಅನ್ನೋದ್ರ ಐಡಿಯಾ ಇದು.
1: ಗಾಡಿನಾದ್ರೂ ಬರುತ್ತಲ್ಲ, ಸ್ಕೂಟಿನೋ ಗಾಡಿನೋ.
0: ಓಕೆ ಓಕೆ ಓಕೆ ಓಕೆ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ರಿ, ಒಂದಷ್ಟು ಐಡಿಯಾಗಳನ್ನ ಕೂಡ ಕೊಟ್ರಿ. ಕರೆ ಮಾಡೋದಕ್ಕೆ ಧನ್ಯವಾದ ತಮ್ಮ.
1: ತುಂಬಾ ದಿನದಿಂದ ನಿಮಗೆ ಕಾಲ್ ಮಾಡಬೇಕು ಅಂತ ಇದ್ದೆ, ಇವತ್ ಕನೆಕ್ಟ್ ಆಗಿದೆ, ತುಂಬಾ ಖುಷಿ ಆಯ್ತು.
0: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಮಾತನ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಎಂಜಾಯ್ ಮಾಡಿ.
1: ಯೆಸ್ ಸರ್, ಥ್ಯಾಂಕ್ ಯು, ಬಾಯ್.
0: ಧನ್ಯವಾದ.

ಸಮಯ ಆಗ್ತಾ ಇದೆ 6:40. ಈಗ ಕೇಳೋಣ ಪ್ರದೇಶ ಸಮಾಚಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ಟೋರೇಜ್ ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯ ನೀರ ಉದ್ದೇಶಕ್ಕೋಸ್ಕರ

0: ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ ಮೂರು ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ ಎರಡು ಟಿಎಂಸಿ ನೀಡಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೇನು ಸಮಸ್ಯೆ ಆಗೋದಿಲ್ಲ.
1: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ಧಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ.

ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾ ಖಾತಾ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬೆಳದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು. ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು. ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು. ವಿದುಷಿ ಪದ್ಮಮೂರ್ತಿ, ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು. ನವೀನ ರಚನೆಗಳು ಸಂಯೋಜನೆಗಳನ್ನ ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು. ಮೈಸೂರಿನ ವಾದ್ಯಗೋಷ್ಠಿ, ಒಡೆಯರವರ ಸಂಗೀತ ಪ್ರೀತಿ ಇವುಗಳ ಬಗ್ಗೆ ಮಾತಾಡಿದ್ದಾರೆ. ಈ ಸಂದರ್ಶನದ ಆರಂಭವೇ ಎಂಥ ಚೆಂದ ಇದೆ ಕೇಳಿ.
3: ನಮಸ್ಕಾರ ಕೃಷ್ಣಯ್ಯಂಗಾರರಿಗೆ.
4: ನಮಸ್ಕಾರ ಸೀತಾರಾಮರವರಿಗೆ.
3: ತಾವು ಜ್ಞಾನ ವಯೋವೃದ್ಧರು, ಇಲ್ಲಿಗೆ ಆಕಾಶವಾಣಿ ಸಂದರ್ಶನಕ್ಕಾಗಿ ಬಂದಿರೋದು ಬಹಳ ಸಂತೋಷ. ತಮಗೆ ಈಗ ವಯಸ್ಸೆಷ್ಟು ಅಂತ ನಾನು ಕೇಳಬಹುದೇ?
4: ನನಗೆ 75 ವಯಸ್ಸು ಇವಾಗ.
3: ಕ್ಷಮಿಸಬೇಕು, ಹಿರಿಯರನ್ನ ವಯಸ್ಸೆಷ್ಟು ಅಂತ ಕೇಳಬಾರ್ದು. ಆದ್ರೂ ತಮ್ಮ ಶಾರೀರ ಮತ್ತು ಶರೀರ ತಾವು ಕಾಪಾಡಿಕೊಂಡಿರೋ ಲಕ್ಷಣ ನೋಡಿದ್ರೆ ನಮ್ಮ ಶ್ರೋತೃಗಳಿಗೆಲ್ಲಾನು ಇದ್ರ ಕೂಡ ರಹಸ್ಯನ ಬಯಲು ಮಾಡಬೇಕು ಅಂತ ನನಗೆ ಇಚ್ಛೆ ಬಂತು. ಅದಕ್ಕೆ ಕೇಳ್ತಾರೆ.
4: ವಿಶೇಷವಿಲ್ಲ, ಏನಂದ್ರೆ ನಮ್ಮ ದೊಡ್ಡವರು ನಮ್ಮ ತೀರ್ಥರುಗಳು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿನ ಅನುಸರಿಸ್ತಾ ಇದ್ದೀನಿ. ಆದ್ದರಿಂದ ಅವ್ರು ಹೇಳಿರೋ ಬುದ್ಧಿವಾದಗಳನ್ನು ನಾನು ಇವಾಗ ನಡೆಸ್ಕೊಡ್ತಾ ಇರೋದ್ರಿಂದ ನನಗೆ ಈ ವಯಸ್ಸಿನಲ್ಲಿ ಸ್ವಲ್ಪ ಹಾಡೋದಕ್ಕೂ ನನ್ನ ಚಟುವಟಿಕೆಗಳಿಗೂ ಸ್ವಲ್ಪ ಬಹಳ ಸಹಾಯವಾಗಿದೆ. ನಮ್ಮ ತಾತನವರು ತಿರುಗಾರತ್ರ ಇರುವ ತಿಟ್ಟೆ ಅಂತ ಊರಿಂದ ಮೊದಲು ಇವರ ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದರು. ಆದರೆ ಅವರು ವೈದಿಕ ವೃತ್ತಿಯಲ್ಲಿದ್ದರು, ಆದರೂ ಕೂಡ ಪಾರಮಾರ್ಥಿಕವಾಗಿ ಸಂಗೀತವನ್ನು ತ್ಯಾಗರಾಜನವರ ನೇರ ಶಿಷ್ಯರಾದ ತಿಳಿಸ್ತಾನ ರಾಮಯ್ಯಂಗಾರಲ್ಲಿ ಅಭ್ಯಾಸ ಮಾಡಿದ್ದರು. ಅದನ್ನು ವೈದಿಕ ವೃತ್ತಿಯಲ್ಲಿ ಇದ್ದಿದ್ದರಿಂದ ಅವರು ಕಚೇರಿ ಮಾಡೋ ಒಂದು ಪ್ರಮೇಯ ಬರಲಿಲ್ಲ. ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರಿಗೆ ಬಂದ ತಕ್ಷಣ ವೈದಿಕ ವೃತ್ತಿಯಲ್ಲೇ ಅರಮನೆಯಲ್ಲಿ ಆಸ್ಥಾನದಲ್ಲಿದ್ದರು. ಆವಾಗ ನಮ್ಮ ತಂದೆಯವರು ಸಂಗೀತ ಅಭ್ಯಾಸದಲ್ಲಿ ಸ್ವಲ್ಪ ಲವಲವಿಕೆ ಆಗಿದ್ದು ಅಭ್ಯಾಸ ಮಾಡಬೇಕು ಅಂತ ಆಸೆ ಇದ್ದರು. ಮೊದಲು ನಮ್ಮ ತಾತನ ಹೊರತರೆ ನಮ್ಮ ತಂದೆಯವರು ಅಭ್ಯಾಸ ಮಾಡಿ ನಂತರ ಕೆಲವು ದಿವಸ ಆದಮೇಲೆ ಶ್ರೀ ನಾಲ್ವಡಿ ಕೃಷ್ಣಾಜುಡಿಯರಿಗೆ ಹಾಡಿ ಆವಾಗ ಆಸ್ಥಾನ ವಿದ್ವಾಂಸರಾಗಿ ಅಲ್ಲಿ ಆಸ್ಥಾನ ವಿದ್ವಾಂಸರಾಗಿತ್ತು ನಮ್ಮ ತಂದೆ. ನಾಲ್ವಡಿ ಕೃಷ್ಣಾಜುಡಿಗೆ ಸಂಗೀತದಲ್ಲಿ ಒಳ್ಳೆ ಪಾಂಡಿತ್ಯ, ಪಾಶ್ಚಾತ್ಯ ಸಂಗೀತದ ಇದ್ದಿದ್ದರಿಂದ ಪಾಶ್ಚಾತ್ಯ ಸಂಗೀತದಲ್ಲಿ ಅವರ ಕ್ರಮಾನ ನಮ್ಮ ಸಂಗೀತದಲ್ಲಿ ಯಾಕೆ ತರಬಾರ್ದು ಅಂದ್ಬಿಟ್ಟು ಆಸ್ಥಾನ ವಿದ್ವಾಂಸರು ದೊಡ್ಡ ದೊಡ್ಡವ್ರನ್ನೆಲ್ಲ ಸೇರಿಸಿ ಒಂದು ವಿದ್ವಾಂಸರ ವಾದ್ಯಗೋಷ್ಠಿ ಅಂತ ಒಂದು ಮಾಡಿದ್ರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು, ಕೃಷ್ಣಪ್ಪನವರು, ವೆಂಕಟಗಿರಿನವರು ಮತ್ತು ನಾವುಗಳೆಲ್ಲ ಚಿಕ್ಕ ಚಿಕ್ಕವರೆಲ್ಲ ಇನ್ನೂ ಬೇಕಾದಷ್ಟು ವಿದ್ವಾಂಸರುಗಳೆಲ್ಲ ಸೇರಿ ಒಬ್ಬೊಬ್ಬರು ಒಂದೊಂದು ವಾದ್ಯ ಬಾರಿಸ್ಬೇಕು ಅಂತ ಮಹಾರಾಜರು ನಿರೂಪಣೆ ಮಾಡಿದರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು ವೀಣೆ ಬಾರಿಸೋರು, ಕೃಷ್ಣಪ್ಪನವರು ಪಿಟೀಲ್ ಬಾರಿಸ್ತಿದ್ದರು, ಚಿಕ್ಕರಾಮರಾಯರು ಜಾತ್ರೆ ಬಾರಿಸ್ತಿದ್ರು, ನಾನು ನನಗೆ ದಳಜಿತ್ ಅಂತ ಒಂದು ವಾದ್ಯ ಕೊಟ್ಟಿದ್ರು, ದಳಕವಾಡ ಶ್ರೀನಿವಾಸ ಸಿಂಗಾರರು ಪಿಟೀಲ್ ಬಾರಿಸೋರು,
3: ಕೊಳಲಿಗೆ ಯಾರು ಇದ್ರು,
4: ಕೊಳಲಿಗೆ ವೆಂಕಟೇಶ್ ಸಿಂಗಾರರು ಅಂತ ನಮ್ಮ ದೊರಸ್ವಾಮಿಗಾರ ತಂದೆಯವರು ಕೊಳಲು ಬಾರಿಸ್ತಿದ್ರು, ಮೃದಂಗಕ್ಕೆ ಮುತ್ತುಸ್ವಾಮಿ ದೇವರು, ತಬಲ ರಂಗನಾಥ್ ಒಬ್ಬರಿದ್ರು, ಖಂಡೆ ದಾಸಪ್ಪ ಅಂತ ಅವರಿದ್ರು, ಅವರೆಲ್ಲ ಇದರಲ್ಲಿ ಭಾಗವಹಿಸಿ ಬಾರಿಸ್ತಾ ಇದ್ರು. ನನಗೆ 19 ವಯಸ್ಸಲ್ಲಿ ಆಸ್ಥಾನ ವಿದ್ವಾಂಸ ಅಂದ್ರೆ ಪಟ್ಟ ಕೊಟ್ಟರು ನಾಲ್ವಡಿ ಕೃಷ್ಣಾಜುಡಿಯರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು. ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯುವಾಗ ನಾವು ಬರ್ಕೋತಿದ್ವು. ಬೆಳಗಿನ ಜಾವ ಹೇಳಬೇಕು 5 ಗಂಟೆಗೆ, ಅದನ್ನು ಸಾಧಕ ಮಾಡಬೇಕು, ಅನಂತರ ವರ್ಣಗಳೆಲ್ಲ 3 ಕಾಲದಲ್ಲಿ ಹಾಡಬೇಕು, ಆಕಾರ ಉಕಾರ ಎಲ್ಲ ರಾಗಗಳಲ್ಲೂ ಮೇಲ್ಕರ್ತ ರಾಗಗಳಲ್ಲಿ ಹಾಡಬೇಕು, ನಂತರ ಮಧ್ಯಾಹ್ನದ ಹೊತ್ತು ನೆರವುಲ್ಲು ಸ್ವರ ಈ ಕ್ರಮಗಳೆಲ್ಲ ಕಠಿಣವಾದ ಒಂದು ಪರಿಶ್ರಮ ನಮಗೆ ಇತ್ತು. ಅವಾಗ ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜ ನುಡಿಯವರ ಅಜ್ಜಿ ಆಗಿದ್ದರಿಂದ ವಾಣಿ ವಿಲಾಸ ಚನ್ನಿದಾನವರು.

0: ಚಿಕ್ಕ ವಯಸ್ಸಿನಲ್ಲಿ 8 ವಯಸ್ಸಿನಲ್ಲಿ ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದಲ್ದೇ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸ್ಕೊಟ್ರು. ಆ ನಂತರ ನಾಲ್ಗುಡಿ ಕೃಷ್ಣಾಜುಡಿಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ, ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 7 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ಐವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ನ ಐವಿಯನ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋ ರಾಜ ಆಲ್ಬರ್ಟ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪಶ್ಚಿಮಘಟ್ಟಗಳನ್ನು ಉಳಿಸಿಕೊಳ್ಳಬೇಕಾದ ಅಗತ್ಯವಿದ್ದು ಈ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಾದ ಅಗತ್ಯವಿದೆ. ಪಶ್ಚಿಮಘಟ್ಟಗಳನ್ನು ಉಳಿಸಿಕೊಂಡರೆ ಉತ್ತಮ ವಾತಾವರಣ ಉಳಿಯಲಿದೆ ಎಂದು ರಾಜ್ಯ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಷರೀಫ್ ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಪದ ಬಳಕೆ, ಪ್ರಚೋದನಕಾರಿ ಪೋಸ್ಟ್ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಎಚ್ಚರಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ಖಾಸಗಿ ಬಸ್ ಮತ್ತು ಲಾರಿಯ ನಡುವೆ ಸಂಭವಿಸಿದ ಅಪಘಾತದಲ್ಲಿ 9 ವರ್ಷದ ಬಾಲಕ ಸೇರಿದಂತೆ 6 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡಿರುವ 27 ಮಂದಿಯನ್ನು ಚಿಕಿತ್ಸೆಗಾಗಿ ವಡೋದರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶ್ರೀಲಂಕಾದ ದಾಂಬುಲಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಏಕದಿನ ಸರಣಿಯ ಇಂದಿನ ಪಂದ್ಯದಲ್ಲಿ ಭಾರತ ಎ ತಂಡ ಆಫ್ಘಾನಿಸ್ತಾನ ಎ ತಂಡವನ್ನು ಮಣಿಸಿ ಫೈನಲ್ಸ್ ಪ್ರವೇಶಿಸಿದೆ. ಭಾರತ ನೀಡಿದ 219 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಫ್ಘಾನಿಸ್ತಾನ ತಂಡ 218 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ ಭಾರತ 101 ರನ್ಗಳ ಭರ್ಜರಿ ಜಯ ದಾಖಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೇ

0: ಎಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 7:05 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಗಾರವ ಜಾನಾಣ. ಮುಂದುವರಿಸೋಣ, ಒಂದಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ನೋಡೋಣ. ವಾಣಿಶ್ರೀ ಅವರು ಧಾರವಾಡದಿಂದ, ಯಾರು ಹೇಳಿದ ಹಾಗೆ ಸಾಲ ಯಾರಿಗಾದ್ರೂ ನಾವು ಕೊಟ್ಟರೆ, ಯಾರೋ ಹೇಳಿದ ಹಾಗೆ ಸಾಲ ಯಾರಿಗಾದ್ರೂ ಕೊಟ್ಟರೆ ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ವೀರಭದ್ರ ಅನ್ನೋ ಮಾತು ಸುಳ್ಳಲ್ಲ. ನಾವು ಯಾರಿಗಾದ್ರೂ ಸಾಲ ಅಂತ ಕೊಡೋದಕ್ಕಿಂತ ಅವ್ರಿಗೆ ನಾವು ಒಂದು ಸಹಾಯ ಅಂತ ಮಾಡೋದು ತುಂಬ ಒಳ್ಳೆಯದು. ಸಾಲ ಅಂತ ಕೊಟ್ಟರೆ ಖಂಡಿತ ಅದು ನಮಗೆ ವಾಪಸ್ ಬರಲ್ಲ, ಆದರೆ ಅದು ಸಹಾಯ ಅಂತ ಮಾಡಿದ್ರೆ ನಮಗೂ ಸಮಾಧಾನ, ಅವ್ರಿಗೇನೋ ಒಂದು ಉಪಯೋಗ. ಇಲ್ಲ, ಅವರು ಸಾಲ ಅಂತಾನೇ ಕೊಡಿ ಇಸ್ಕೊಂಡ್ರೆ ಮಾತ್ರ ನಾವು ಸಾಲ ಕೊಡೋರು, ನಾವು ವೆಂಕಪ್ಪನ ಹುಂಡಿಗೆ ಹಾಕಿದ್ದೀವಿ ಅಂತ ತಿಳ್ಕೊಂಡು ಕೊಡಬೇಕು ಅಷ್ಟೆ. ನಾನು ನಮ್ಮ ಪಕ್ಕದ ಮನೆಯವ್ರಿಗೆ ಸಾಲ ಕೊಟ್ಟು ತುಂಬ ಪರದಾಡಿದ್ದೀನಿ, ಕೇಳಿದ್ದೀನಿ, ಸುಸ್ತಾಗಿದ್ದೀನಿ, ಆದರೂ ನಂದಲ್ಲ ಅಂತ ಬಿಟ್ಟಾಗ, ನಂತರ ಅವರು ತಿಳಿದಾಗ ನಾನು ಕೊಟ್ಟಿರುವ ಹಣ ವಾಪಸ್ ಕೊಟ್ಟಿದ್ದಾರೆ. ಓಕೆ, ಇವರು ದೇವರಾಣಿಗೂ ಕೊಡಲ್ಲ ಬಿಡಪ್ಪ, ನನ್ನ ದುಡ್ಡು ಹೋಯ್ತು ಗೋವಿಂದ ಗೋವಿಂದ ಅಂತ ಅಂದ್ಕೊಂಡಿದ್ದಾರೆ, ಆಮೇಲೆ ದುಡ್ಡು ಕೊಟ್ಟಿದ್ದಾರೆ. ಹಾಗಾಗಿ ಸಾಲ ಅಂತ ಮಾತ್ರ ಖಂಡಿತ ಯಾರಿಗೂ ಕೊಡಬಾರ್ದು, ಇದು ನನ್ನ ಅನಿಸಿಕೆ ಮತ್ತು ಅನುಭವ ಕೂಡ ಅಂತ ವಾಣಿಶ್ರೀಯವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಹಾಯ್, ನಮಸ್ಕಾರ, ಶುಭ ಸಂಜೆ ನಮ್ಮ ಕೇಳುಗರಿಗೆ. ಹಾಗೆ ನಿಮಗೊಂದು ಮನವಿ, ಎಷ್ಟೋ ಜನ ಸಾಲ ಕೊಡಲ್ಲ, ಏನು ಹೇಳಬೇಕು ಹೇಳಿ ಅಂತವ್ರಿಗೆ ಏನಾದರೂ ಮನವಿ ಮಾಡ್ಕೋತಾ ಇದ್ದೀನಿ, ಸಜೆಷನ್ಸ್ಗಳನ್ನ ಕಳಿಸ್ಕೊಡಿ, ತಿಳಿಸಿ ಅಂತ ಕುಮಾರ್ ಅವರು ತಿಪ್ಟೂರಿನಿಂದ ಆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತದಷ್ಟು ಸಂದೇಶಗಳು ಬಂದಿದೆ. ಸಾಲವನ್ನು ನೀವು ಹೇಗೆ ವಸೂಲಿ ಮಾಡ್ತೀರಾ, ಕೊಟ್ಟಿರೋ ದುಡ್ಡನ್ನು ಯಾವ ರೀತಿ ಹಿಂಪಡಿತೀರಾ ಅಂತ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9483098209 2 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಶುಭ ಸಂಜೆ ಅಂತ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ರಾಮಸಾಗರದಿಂದ ವಿ ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನರು ಸಾಲ ತಗೋಬೇಕಾದ್ರೆ ಇದ್ದಂತಹ ಖುಷಿ ಮರಳಿ ಕೊಡುವಾಗ ಆ ಜನರಿಗೆ ಇರೋದಿಲ್ಲ. ಈ 20 ವರ್ಷಗಳ ಹಿಂದೆ ಜನರು ಸಾಲ ತಗೊಂಡ್ರೆ ನಂಬಿಕೆಯಿಂದ ಮರಳಿ ಖುಷಿಯಿಂದ ಕೊಡ್ತಾ ಇದ್ರು. ಈಗ ಕೊಡ್ಬೇಕಂದ್ರೆ ಸುಳ್ಳು ಹೇಳಿ ಮರೆಮಾಚಿಸ್ತಾರೆ, ಏನ್ ಸರ್ ಮಾಡೋದು, ಕೊಡೋ ದುಡ್ಡೆಲ್ಲ ಕೊಟ್ಬಿಟ್ಟು ಕಳ್ಕೊಂಡು ಕೂತಿದೀವಿ ಅಂತ ಇದ್ದಾರೆ. ಅಪರಿಚಿತರಿಗೆ ಸಾಲ ನೀಡಿದಾಗ ಅವರು ಸಂಪೂರ್ಣ ಹಣವನ್ನು ಒಂದೇ ಬಾರಿಗೆ ಪಾವತಿಸಲು ಸಾಧ್ಯವಾಗದೇ ಇದ್ದಾಗ ವಾರ ಅಥವಾ ತಿಂಗಳಲ್ಲಿ ಸಣ್ಣ ಸಣ್ಣ ಕಂತುಗಳಲ್ಲಿ ವಾಪಸ್ ಕೊಡಿ ಅಂತ ಕೇಳ್ತೀನಿ. ಇಲ್ಲದಿದ್ರೆ ಇಬ್ಬರಿಗೂ ಪರಿಚಯ ಇರುವಂತಹ ವ್ಯಕ್ತಿ ಅಥವಾ ಊರಿನವರ ಸಮ್ಮುಖದಲ್ಲಿ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ಸಾಲ ಅಂತ ಪಡ್ಕೋತಾರೆ ನಂತರ ತಲೆಮರ್ಸ್ಕೊಂಡು ಓಡಾಡ್ತಾರೆ, ಲಕ್ಷಾಂತರ ಕಳ್ಕೊಂಡಿದ್ದೀನಿ, ಅದನ್ನ ನೆನ್ಸ್ಕೊಂಡ್ರೆ ತಲೆ ಕೆಡುತ್ತೆ, ಹೋಗಿದ್ದು ನಮ್ದಲ್ಲ, ಬಂದದ್ದು ಮಾತ್ರ ನಮ್ದು ಅಂತ ಅನ್ಕೊಂಡು ಸುಮ್ಮನಾಗಿದ್ದೀನಿ, ಕಳೆದ ತಿಂಗಳು 5,000 ಕೊಟ್ಟಿದ್ದೀನಿ, ವಾಪಸ್ ಬಂದ್ರೆ ಬರ್ಲಿ ಅಂತ ಸುಮ್ಮನೆ ಇದ್ದೀನಿ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಾ ಇದ್ರೆ, ಜಾಸ್ತಿ ದುಡ್ಡಿರ್ಬೇಕು ಅನ್ಸುತ್ತೆ ಸರ್ ನಿಮ್ಮ ಹತ್ರ, ಬಂದ್ರೆ ಬರ್ಲಿ ಅಂತ ಇದ್ದೀರಲ್ಲ, ಕೊಟ್ಟಿರೋ ದುಡ್ಡನ್ನ ಯಾವ ರೀತಿ ವಸೂಲಿ ಮಾಡ್ತೀರಿ ಅಂತ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9483809 1029.

0: ಸಮಯ 7:23 ಈಗ ಕೇಳೋಣ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್ ನಿರ್ಮಾಣ ಎಂ ಶಿವರಾಮ್
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೆ ಮುಪ್ಪು ಕಳ್ಳನ ಒಲ ಮರೆ. ಗುದ್ದಲೀನಾದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೆ ಮುಪ್ಪು ಕಳ್ಳನ ಒಲ ಮರೆ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿಸೀತೆ ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿಸೀತೆ ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ.

ಜನ ತನು ನೆಲ ನಮ್ಮ ಜಗತ್ತು ಎಂದರೆ ನಾವು ವಾಸ ಮಾಡುವ ಭೂಮಿ, ನಮ್ಮೊಂದಿಗಿರುವ ನಮ್ಮ ಜನ, ನಮ್ಮ ಶರೀರ, ಇವು ನಮ್ಮ ಬದುಕಿನ ಆಧಾರ, ಆಶ್ರಯ, ಸಾಧನಾ ಕ್ಷೇತ್ರ. ಜನರ ಸ್ವಭಾವ ಎಂಥದ್ದು, ದೇಹಧರ್ಮದ ಸ್ವರೂಪ ಯಾವುದು, ನೆಲದ ಪ್ರಕೃತಿ ವೈಚಿತ್ರ್ಯ ಏನು ಎಂಬುದನ್ನು ತಿಳಿದುಕೊಂಡು ಬಾಳಬೇಕು. ಇದಕ್ಕೆ ಸೈರಣೆ, ಸಹನೆ, ತಾಳ್ಮೆ ಬೇಕು ಎನ್ನುತ್ತಾರೆ ಡಿ ವಿ ಜಿ. ಅದಕ್ಕೆ ಹಲವು ದೃಷ್ಟಾಂತಗಳನ್ನು ಅವರು ನೀಡುತ್ತಾರೆ. ನೆಲದ ಗುಣ ಗಮನಿಸಿದರೆ ಹಳ್ಳ ದಿಣ್ಣೆ, ಬೆಟ್ಟ ಕಣಿವೆ, ಅತ್ಯುನ್ನತ ಶಿಖರ, ಆಳಪ್ರಪಾತ ಇರುವುದು ಪ್ರಕೃತಿಯಲ್ಲಿ ನಾವು ಕಾಣುವ ವಿಭಿನ್ನ ಸತ್ಯಗಳು. ಮನೆ ಕಟ್ಟಲು ನೆಲವನ್ನು ಸಮಗೊಳಿಸುವ ಹಾಗೆ ಈ ಪ್ರಕೃತಿಯ ಏರುಪೇರುಗಳನ್ನು ಸಮ ಮಾಡುತ್ತೇವೆ ಎಂದು ಗುದ್ದಲಿ ಹಿಡಿದು ಬೆಟ್ಟ ಪರ್ವತಗಳನ್ನು ಕಡಿದು ಹಳ್ಳ ಪ್ರಪಾತಗಳಿಗೆ ಸೇರಿಸಿ ಇಲ್ಲವೇ ಸಮನಾಗಿ ಹರಡಿ ಭೂಮಿಯನ್ನು ಸಮತಳ ಪ್ರದೇಶವನ್ನಾಗಿ ಆಟದ ಮೈದಾನದಂತೆ ಮಾಡಲು ಸಾಧ್ಯವೇ? ಬುಲ್ಡೋಜರ್ಗಳಂತಹ ಯಂತ್ರಗಳಿಂದಲೂ ಸಾಧ್ಯವಿಲ್ಲ. ಇನ್ನು ಗುದ್ದಲಿಯಿಂದ ಏನಾದೀತು? ಹಾಗೆಯೇ ನಶ್ವರವಾದ ಈ ಶರೀರವನ್ನು, ಯೌವನ ಮುಪ್ಪುಗಳಿಂದ ಏರುಪೇರುಗಳಿಂದ ಕೂಡಿದ ಈ ಶರೀರವನ್ನು ಲೇಹ್ಯ, ಕಷಾಯ, ಚುಚ್ಚುಮದ್ದು, ಮಾತ್ರೆ ಮೊದಲಾದ ನಾನಾ ಬಗೆಯ ಔಷಧೋಪಚಾರಗಳಿಂದ ಮುಪ್ಪು ಬರದಂತೆ, ಯೌವನ ಉಳಿಯುವಂತೆ ಮಾಡಲಾದೀತೆ? ಹಸಿರು ಎಲೆ ಸಹಜವಾಗಿ ಒಣಗಿದೆಲೆ ಆಗುವಂತೆ ದೇಹದ ಸಹಜ ಧರ್ಮ ಬಾಲ್ಯ ಯೌವನ ಮುಪ್ಪುಗಳು ಯಾವ ಔಷಧದಿಂದಲೂ ತಡೆಗಟ್ಟಲು ಸಾಧ್ಯವಿಲ್ಲ. ಇನ್ನು ಜನಜನಾಂಗಗಳಲ್ಲಿ ಹೋರಾಟ, ಸೇಡು, ಹಿಂಸೆಗಳಿಂದ ಕೂಡಿದ ಯುದ್ಧಗಳು ಸಹಜವಾದ್ದು. ಜನಾಂಗದ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲಗಳು, ಮಾರಣ ಹೋಮಗಳು ಅನಿವಾರ್ಯ. ಜಗತ್ತಿನ ಇತಿಹಾಸ ಇದಕ್ಕೆ ಸಾಕ್ಷಿ. ಯುದ್ಧ ಬೆಂಕಿ ಇದ್ದಂತೆ, ಶಾಂತಿ ನೀರಿದ್ದಂತೆ. ಮನುಷ್ಯನ ಸ್ವಭಾವ ಮತ್ತೆ ಮತ್ತೆ ಕೆರಳುವುದೇ ಆಗಿದೆ. ಶಾಂತಿ ಎಂಬುದು ಒಂದು ರೀತಿ ತಾತ್ಕಾಲಿಕ ಸಮಾಧಾನ. ಬೂದಿಯೊಳಗಿನ ಕೆಂಡದಂತೆ ಯುದ್ಧದ ಹೋರಾಟದ ಸ್ವಭಾವ ಮಾನವನಲ್ಲಿ ಮತ್ತೆ ಮತ್ತೆ ಎದ್ದೆದ್ದು ಕಾಣುತ್ತಿರುತ್ತದೆ. ಆದ ಕಾರಣ ಜಗತ್ತಿನ ಏರುಪೇರುಗಳಂತೆ ಯುದ್ಧಗಳ ಅನಿವಾರ್ಯತೆಯನ್ನು, ಶರೀರದ ವೃದ್ಧಿ ಕ್ಷಯಗಳನ್ನು ಅನಿವಾರ್ಯವಾಗಿ ತಡೆದುಕೊಳ್ಳಬೇಕೇ ಹೊರತು, ಸಹಿಸಿಕೊಳ್ಳಬೇಕೇ ಹೊರತು ಮತ್ತೇನು ದಾರಿಯೂ ಇಲ್ಲ. ಅದಕ್ಕಾಗಿ ಶಾಂತ ಸ್ವಭಾವ, ತಾಳ್ಮೆಯ ಗುಣ ಉಳಿಸಿಕೊಳ್ಳಬೇಕು, ಬಳಸಿಕೊಳ್ಳಬೇಕು. ಇದು ಬದುಕಿನ ದಾರಿ.

ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಶೇಷ ನಿನಗುಳಿವುದೆಂತಾದುಡಂ ನೋವಿನಿತು, ಸಹಿಸದನು ನೀನಳದೆ ಮಂಕುತಿಮ್ಮ. ಶೇಷ ನಿನಗುಳಿವುದೆಂತಾದುಡಂ ನೋವಿನಿತು, ಸಹಿಸದನು ನೀನಳದೆ ಮಂಕುತಿಮ್ಮ.

0: ಮಾನವ ಸಾಹಸಪ್ರಿಯ, ಸಮಸ್ಯೆಗಳು ಎಷ್ಟೇ ಬರಲಿ ಅವುಗಳನ್ನು ಎದುರಿಸಲು ಪ್ರಯತ್ನಿಸುತ್ತಾನೆ. ಇಂಥ ಮನೋಧರ್ಮದಿಂದಲೇ ಅಜ್ಞಾನಿ ಮಾನವ ಶಿಲಾಯುಗದ ಮಾನವ, ಇಂದು ವಿಜ್ಞಾನಿ ಮಾನವ ಅಣುಯುಗದ ಮಾನವ ಆಗಿದ್ದಾನೆ. ಅದಕ್ಕೆ ಮುಖ್ಯ ಕಾರಣ ಬುದ್ಧಿಶಕ್ತಿ, ಜ್ಞಾನಬಲ, ಅನುಭವ ಸಂಗ್ರಹ. ಒಬ್ಬನ ಅನುಭವ ತಿಳುವಳಿಕೆಯನ್ನು ಇನ್ನೊಬ್ಬನಿಗೆ ತಿಳಿಸುವ ಭಾಷಾ ಮಾಧ್ಯಮ, ಅಭಿವ್ಯಕ್ತಿ ಶಕ್ತಿ ಮಾನವನಿಗಿದೆ. ಹಾಗಾಗಿ ತನ್ನ ಹಿಂದಿನವರ, ಸಮಕಾಲೀನರ ಅನುಭವಗಳನ್ನು ಅರಿತು ಅವುಗಳನ್ನು ಮುಂದುವರಿಸುವ ಶಕ್ತಿ ಅವನಿಗಿದೆ. ಹಾಗಾಗಿ ಅವನು ಎಲ್ಲ ಅನುಭವಗಳ ಸಂಗ್ರಹವನ್ನು ಮುಂದಿನ ತಲೆಮಾರಿಗೆ ತಲುಪಿಸಬಲ್ಲ. ಉದಾಹರಣೆಗೆ, ಹುಲಿ ಶತಶತಮಾನಗಳಿಂದ ಹೊಂಚು ಹಾಕಿ ಇತರ ಪ್ರಾಣಿಗಳನ್ನು ಬೇಟೆಯಾಡುವುದು ಎಲ್ಲರಿಗೂ ತಿಳಿದ ವಿಚಾರ. ಅದು ಸಾವಿರಾರು ವರ್ಷಗಳಿಂದ ಇಂದೂ ಸಹ ಬೇಟೆಯಾಡುತ್ತಿರುವುದು ಅದೇ ರೀತಿ. ಆದರೆ ಮಾನವ ಆಹಾರಕ್ಕಾಗಿ ಬೇಟೆಯಾಡುತ್ತಿದ್ದಾಗ ಆ ಕಾಲದಲ್ಲಿ ಕಲ್ಲಿನ ಆಯುಧ, ಬಾಣಗಳು, ಬಲೆಗಳನ್ನು ಬೀಸಿ ಬೇಟೆಯಾಡುತ್ತಿದ್ದ. ಆದರೆ ಈ ಕಾಲದಲ್ಲಿ ಹಾಗಿಲ್ಲ. ಸಾಹಸ, ಯುಕ್ತಿ, ವಿದ್ಯೆ, ಅನುಭವ ಸಂಗ್ರಹ, ಸ್ಮರಣಶಕ್ತಿ ಮೊದಲಾದಂಥ ನಾನಾ ಯುಕ್ತಿಗಳಿಂದ, ವಿಧಾನಗಳಿಂದ ವಿಮಾನಗಳಲ್ಲಿ ಹಕ್ಕಿಯಂತೆ ಹಾರಬಲ್ಲ, ಸಾಗರದಲ್ಲಿ ಜಲಚರಗಳಂತೆ ಚಲಿಸಬಲ್ಲ, ನೆಲದ ಮೇಲೆ ಭೂಚರಗಳಂತೆ ನಡೆಯಬಲ್ಲ, ನಲಿಯಬಲ್ಲ, ಹುಲಿಯಂತೆ ಒಂದು ಸಲಕ್ಕೆ ಒಂದು ಪ್ರಾಣಿಯನ್ನು ಬೇಟೆಯಾಡುವನಲ್ಲ ಇಂದು ಮಾನವ. ಲಕ್ಷ ಲಕ್ಷಾಂತರ ಜನಗಳನ್ನು ಏಕಕಾಲದಲ್ಲಿ ಆಪೋಷಣ ತೆಗೆದುಕೊಳ್ಳಬಲ್ಲ ದೈತ್ಯನಾಗಿದ್ದಾನೆ. ಅಣುವಿಜ್ಞಾನ ಪ್ರಗತಿ ಜೀವನ ವಿಕಾಸಕ್ಕೆ ಬಳಸಿದ ಹಾಗೆಯೇ ಜೀವನ ವಿನಾಶಕ್ಕೂ ಬಳಸಬಲ್ಲವನಾಗಿದ್ದಾನೆ. ಆದರೆ ವಿನಾಶದ ಕೆಲಸವನ್ನು ಮಾಡಬಾರದು ಎನ್ನುತ್ತಾರೆ DVG ಅವರು. ಶಾಸ್ತ್ರಜ್ಞಾನ, ಯಂತ್ರಜ್ಞಾನ, ತಂತ್ರಜ್ಞಾನ ಎಲ್ಲ ಸಾಧಿಸುವ ಸಂದರ್ಭದಲ್ಲಿ ಸಾಹಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ನಿನ್ನ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ, ಆದರೆ ಅವುಗಳಿಂದ ಸತ್ಫಲಗಳು ಸಿಗಲಿ ಮಾನವ ಸಮಾಜಕ್ಕೆ ಅನ್ನುತ್ತಾರೆ DVG ಅವರು. ಆದರೆ ಪ್ರಕೃತಿ ನಿಯಮ ವಸ್ತುಸ್ಥಿತಿ ಹಾಗಿಲ್ಲ. ವಿಕಾಸದಲ್ಲಿ ವಿನಾಶದ ಬೀಜ ಅಡಗಿದೆ. ಹುಟ್ಟಿನಲ್ಲಿ ಸಾವು ನಿರ್ಧಾರವಾಗಿರುತ್ತದೆ. ಸುಖದ ಜೀವನದಲ್ಲಿಯೇ ಕಷ್ಟ ಅಡಗಿರುತ್ತದೆ. ಮೃಷ್ಟಾನ್ನ ಭೋಜನದಲ್ಲೇ ಅಜೀರ್ಣದ ಭಯ ಇರುತ್ತೆ. ಈ ಸುಖದಲ್ಲಿ ದುಃಖ, ನಲುವಿನಲ್ಲಿ ನೋವು ಹೇಗೋ ಉಳಿದುಬಿಟ್ಟಿರುತ್ತದೆ, ಹಾಗೆಯೇ ಅಯ್ಯೋ ನನ್ನ ಸುಖದಲ್ಲಿ ದುಃಖ ಅನುಭವಿಸುವಂತಾಯಿತೆ ಎಂದು ಅಳಬೇಕಾಗಿಲ್ಲ. ಕರ್ಮ ಶೇಷ ಉಳಿದಂತೆ ಅನುಭವಿಸುವುದಕ್ಕೆ ಸಿದ್ಧವಾದರೆ ಸಾಕು. ಆದ್ದರಿಂದ ಏನೇ ಕಷ್ಟ ಬಂದರೂ ಕೂಡ, ಏನೇ ಅಪಾಯವಿದ್ದರೂ ಕೂಡ ನೀನಳದೆ ಅದನ್ನು ಸೈರಿಸುವ ಮನೋಭಾವ ಬೆಳೆಸಿಕೊ ಅನ್ನುತ್ತಾರೆ DVG ಅವರು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತಾಸ್ತ್ರ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ಧದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸೆಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ

0: ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು, ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ಧತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ಧವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ಧಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಮಯ 7:46, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿವಿಧ ಭಾರತಿ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನೀವು ಕೇಳ್ತಾ ಇರೋದು ಗಾನ ಬಜಾನ ಕಾರ್ಯಕ್ರಮ. ಗಾನ ಭಜನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂತಹ ಸಾಲವನ್ನ ಎಷ್ಟು ಬಾರಿ ನಾವು ಇಸ್ಕೊಳ್ಳೋದಕ್ಕಾಗಿರೋದಿಲ್ಲ. ಅವ್ರಿಗೂ ಒಂದಷ್ಟು ಕಾರಣಗಳಿರುತ್ತೆ, ಇಸ್ಕೊಂಡಿರೋರಿಗೆ ಅವರು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಕಾರಣಗಳನ್ನ ಹೇಳಿ ದುಡ್ಡನ್ನು ನಾವು ವಾಪಸ್ ವಸೂಲಿ ಮಾಡ್ತೀವಿ ಅಂತ ಕೇಳಿದೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಸಂದೇಶಗಳು ಬಂತು, ಮತ್ತಷ್ಟು ಸಂದೇಶಗಳು ಇದೆ. ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳ್ತೀನಿ ಒಂದು ಗೀತೆಯ ನಂತರ. ಕೇಳ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಕೌಡ್ಲಿ ರವಿಯವರು ಅಂಜನ ನಗರದಿಂದ ಹೇಳ್ತಾ ಇದ್ರೆ, ದುಡ್ಡಿದ್ದಾಗ ಇಲ್ಲ ಅಂತ ಹೇಳೋಕೆ ಆಗಲ್ಲ, ನಾನು ಕಷ್ಟದಲ್ಲಿದ್ದಾಗ ಸ್ನೇಹಿತರು ಹಣ ಕೊಟ್ಟಿದ್ದಾರೆ, ಕೆಲವರು ನೇರವಾಗಿ ಇಲ್ಲ ಅಂತ ಹೇಳಿದ್ದು ಉಂಟು, ಇನ್ನು ಕೆಲವರು ಹಣಕ್ಕಾಗಿ ಸ್ನೇಹದಿಂದ ದೂರನೇ ಉಳಿದಿದ್ದು ಉಂಟು. ಉದಾಹರಣೆಗೆ ಬಹಳಷ್ಟು ಘಟನೆಗಳಿವೆ. ಒಟ್ಟಾರೆ ನಾನು ತಗೊಂಡಿದ್ದನ್ನ ಕೊಟ್ಟಿದ್ದೀನಿ, ನನಗ್ಯಾರು ಮೋಸ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ರವಿ ಅವರು ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ಸಾಲವನ್ನು ತರುವಾಗ ಹಾಲು ಹಣ್ಣುಂಬಂತೆ ಸಾಲಿಗನು ಬಂದು ಎಳೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸಾಲ ಕೊಟ್ಟು ಯಾಕೆ ಜಗಳ ಮಾಡ್ಕೋಬೇಕು ಅಂತ, ದುಡ್ಡಿಲ್ಲ ಅಂತ ಹೇಳಿ ಮೊದಲೇ ಕೆಟ್ಟವರಾಗ್ಬಿಡ್ತೀವಿ. ಅವರು ನಮ್ಮ ಟೈಮ್ಗೆ ವಾಪಸ್ ಕೊಡಲ್ಲ. ಒಂದು ವೇಳೆ ಕೊಟ್ಟರು, ಸ್ಕೂಲ್ ಫೀಸು ತುಂಬೋಗಿದೆ, ಸ್ಕೂಲಿಂದ ಹೊರ ಹಾಕಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಮನೆಯವರು ಪೇಮೆಂಟ್ ಆಗಿಲ್ಲ, ನಾನು ಊರಿಗೆ ಹೋಗಬೇಕು, ಮಕ್ಕಳಿಗೆ ಅಥವಾ ಮನೇಲಿ ಹುಷಾರಿಲ್ಲ, ಔಷಧಿ ತರಕ್ಕೂ ದುಡ್ಡಿಲ್ಲ, ಮನೆಯವರಿಗೆ ಗೊತ್ತಿಲ್ಲದೆ ಕೊಡ್ತಿದ್ದೀನಿ, ಗೊತ್ತಾದರೆ ಹೊರಗೆ ಹಾಕ್ತಾರೆ ಅಂತ ಹೇಳಬಹುದು ಅಂತ ಒಂದಷ್ಟು ಬ್ಯೂಟಿಫುಲ್ ಸಜೆಷನ್ಸ್ಗಳನ್ನ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಯವರು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬೋದಂತೆ, ಊರಿಗೆ ಹೋಗಬೇಕು ಅಂತ ಹೇಳ್ಬೋದಂತೆ, ಮಕ್ಕಳಿಗೆ ಅಥವಾ ಮನೇಲಿ ಯಾರಿಗಾದರೂ ಹುಷಾರಿಲ್ಲ, ಅವ್ರಿಗೆ ಔಷಧಿ ತರೋದಕ್ಕೂ ಕೂಡ ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳ್ಬೋದಂತೆ. ನೋಡಿ, ಬಹಳಷ್ಟು ಜನ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ರೆ ಏನೇನೆಲ್ಲ ಕಾರಣ ಹೇಳ್ಬೋದು ದುಡ್ಡಿಲ್ಲ ಅಂತ ನೆಕ್ಸ್ಟ್ ಹೇಳೋದಕ್ಕೆ ಅಂತ. ಇಲ್ಲೇ ಒಂದಷ್ಟು ಉತ್ತರಗಳು ಬಂದಿದೆ. ಸ್ಕೂಲ್ ಫೀಸ್ ತುಂಬೋಗಿದೆ, ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ ಅಂತ, ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಒಂದು ಕಾರಣ ಇದು ತಪ್ಪಿಸ್ಕೊಳ್ಳೋದಕ್ಕೆ. ನಮಸ್ತೆ, ಹಿಂದೆ ಸ್ನೇಹಿತರಿಗೆ ಸಾಲ ಕೊಟ್ಟಿದ್ದುಂಟು, ನಾನು ಬಹಳಷ್ಟು ಪ್ರಯತ್ನ ಪಟ್ಟು ಫಲಿಸ್ತಾ ಇದ್ದಾಗ ನನ್ನ ವೈಫಿಂದ ನನ್ನ ಸ್ನೇಹಿತರ ವೈಫ್ಗೆ ಫೋನ್ ಮಾಡಿಸಿ ದಬಾಯಿಸಿದ್ದು ಉಂಟು. ಆಗ ಗಂಡ ಹೆಂಡತಿರ ಜಗಳ ಶುರುವಾಗಿ ನನ್ನ ಹಣ ವಾಪಸ್ ಬಂತು. ಬೇಕಿದ್ರೆ ಇದೊಂದು ನನ್ನ ಟ್ರೈ ಮಾಡಬಹುದು ನೀವು ಅಂತ ರಘುವನಹಳ್ಳಿ ಬೆಂಗಳೂರಿನ ಸೂರ್ಯನಾರಾಯಣ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುರೇಂದ್ರ ಅವರು ಕುಂದಾಪುರದಿಂದ ಏನೋ ಒಂದು ಸೀಕ್ರೆಟ್ ಸಲಹೆಯನ್ನು ಕೊಟ್ಟಿದ್ರು ಅನ್ಸುತ್ತೆ, ಮೆಸೇಜನ್ನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದಷ್ಟು ಸಂದೇಶಗಳಿದೆ, ಖಂಡಿತ ಓದ್ತೀನಿ. ಒಂದು ಗೀತೆಯ ನಂತರ ಕೇಳಿ ಎಂಜಾಯ್ ಮಾಡಿ. ಸಂಚಿತ್ ಹೆಗಡೆ ಅವರ ಕಂಠದಲ್ಲಿ ಮಾಂಗಲ್ಯಂ ತಂತು ನಾನೇನಾ.

ಇದಾಗಿತ್ತು ಗಾನ ಭಜನಾದ ವಿಶೇಷ. ಬಹಳಷ್ಟು ಜನ ಸಂದೇಶಗಳನ್ನ ಕಳ್ಸಿಕೊಟ್ರಿ, ಕೊಟ್ಟಿರೋ ಸಾಲನ ಯಾವ ರೀತಿ ವಸೂಲಿ ಮಾಡೋದು, ಎಷ್ಟೆಲ್ಲ ಪರದಾಡಿದ್ದಾರೆ ಅಂತೆಲ್ಲ ಗೊತ್ತಾಯ್ತು ನಮಗೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ಕೂಡ ಏನು ಮಾಡೋಕ್ಕಾಗಲ್ಲ, ಸಾಲ ಕೇಳಿದಾಗ ಕೊಡಲೇಬೇಕಾಗತ್ತೆ, ಒಮ್ಮೆ ತಡ ಆಗುತ್ತೆ, ಹೇಗಾದರೂ ವಸೂಲಿ ಮಾಡಬೇಕಾಗತ್ತೆ. ಸೊ ಕೊಟ್ಟವರು ಕೂಡ ಸರಿಯಾದ ಸಮಯಕ್ಕೆ ವಾಪಸ್ ಕೊಟ್ಟರೆ ಇಬ್ಬರಿಗೂ ಅನುಕೂಲ, ಮತ್ತೆ ಕೊಡಬಹುದು ಅಲ್ವಾ. ಈಗ ಕೇಳಿ ಗಾನ ಭಜನದ ಕೊನೆಯ ಗೀತೆ, ಏನೋ ಒಂಥರ ಚಂದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಚ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ ಎಂದಿದ್ದಾರೆ. ಭಾರತ ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಕಚೇರಿಯಲ್ಲಿ ಹಾಜರಿರುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಹಾಜರಾತಿಯನ್ನು ಪ್ರತಿದಿನ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಕಡ್ಡಾಯವಾಗಿ ದಾಖಲಿಸಬೇಕು ಎಂದು ಸೂಚಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 8:05. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಒಂದಷ್ಟು ಸಿಹಿ ಸಿಹಿ ಇಂಪಾದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಮಧುರ ಆಲಾಪದಲ್ಲಿ ಹಿಂದಿ ಮತ್ತು ಕನ್ನಡ ಎರಡು ಭಾಷೆಗಳ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ 102.9 FM.

ಸಮಯ 8:16 ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಹಿಂದಿ ಹಾಗೂ ಕನ್ನಡ ಹಾಡುಗಳ ಮಧುರಾಲಾಪ ಇದು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 8:30 ಆಗ್ತಾ ಇದೆ. ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಹಾಡುಗಳು ಚೆನ್ನಾಗಿವೆ, ಹಿಂದಿ ಹಾಡು, ಕನ್ನಡ ಹಾಡು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮಧುರ ಆಲಾಪದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥು. ಮತ್ತೊಂದಷ್ಟು ಕನ್ನಡ ಹಾಗೂ ಹಿಂದಿ ಹಾಡುಗಳನ್ನ ಕೇಳ್ತಾ ಸಾಗೋಣ. ಮಧುರ ಆಲಾಪದಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಸಮಯ ಹೇಗೆ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಇಂಪಾರ್ಟೆಂಟ್ ಗೀತೆಗಳು ಮೂಡಿ ಬರ್ತಾ ಇದೆ. ಮಧುರ ಆಲಾಪದಲ್ಲಿ ಸಮಯ 8:41. ಮಧುರ ಆಲಾಪದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈಗ ಕೇಳಿ ಒಂದು ಬೆಚ್ಚನೆ ಗೂಡಿರಲು.

ಸಮಯ 8:52 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಮಧುರ ಆಲಾಪದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಕೇಳಿಬಂದಂತಹ ಹಿಂದಿ ಹಾಗೂ ಕನ್ನಡದ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರು ಮಂಜುನಾಥ್ ಅವರೇ ಅಂತ ಕಲ್ಲತ್ತಮ್ಮನಹಳ್ಳಿಯಿಂದ ಮಂಜುನಾಥ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಹಾಡು ಚೆನ್ನಾಗಿವೆ ಅಂತ. ಹಾಗೆ ಸುರೇಶ್ ಭಟ್ ಗೌರಿಬಿದನೂರಿಂದ ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02. ಶಿವಯ್ಯ ಜೆಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಡಿದರೆ ಮೈಸೂರಿನಿಂದ ಮಧುರ ಆಲಾಪ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಒಳ್ಳೊಳ್ಳೆ ಹಿಂದಿ ಮತ್ತು ಕನ್ನಡ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಸಾರ ಮಾಡಿದ್ರಿ. ಒಂದಷ್ಟು ಕೇಳದೇ ಇರುವಂತಹ ಗೀತೆಗಳು ಪ್ರಸಾರ ಮಾಡಿದ್ರಿ. ಧನ್ಯವಾದ. ಒಂದು ರೀತಿ ರಿಫ್ರೆಶ್ಮೆಂಟ್ ಸಿಕ್ತು ಒನ್ ಅವರು ಅಂತ ಹೇಳ್ತಾ ಇದಾರೆ. ಧನ್ಯವಾದ ತಮ್ಮ ಪ್ರೀತಿ ಸಂದೇಶಕ್ಕಾಗಿ ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಮಧುರ ಆಲಾಪದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ನಿಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 9:00. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 9:16. ಈ ಹೊತ್ತಲ್ಲಿ ಹಿಂದಿ ಮೆಲೋಡೀಸ್ ಮಧುರವಾದಂತಹ ಹಿಂದಿ ಹಾಡುಗಳನ್ನ ಕೇಳ್ತಾ ಸಾಗೋಣ. ಮೊದಲಿಗೆ ದಿ ಮೋಸ್ಟ್ ಫೇವರೇಟ್ ಟ್ರ್ಯಾಕ್ ಆಫ್ ಎವ್ರಿಬಡಿ. ಈ ಹಾಡಿನ ಇಷ್ಟಪಡದಿರುವಂತಹ ವ್ಯಕ್ತಿಗಳೇ ಇಲ್ಲ. ಕೇಳಿ, ಎಂಜಾಯ್ ಮಾಡಿ. ಸಾಧನಾ ಸರ್ಗಮ್ ಅವರ ಕಂಠದಲ್ಲಿ ಚುಪ್ಪು ಕೇಸೆ.

ಸಮಯ 9:23 ಹಿಂದಿ ಮೆಲೋಡಿಸನ್ನ ಕೇಳ್ತಾ ಇದ್ರೆ ನೀವು ಚುಪ್ ಕೇಸೆ ಸುಮ್ಮನೇನೆ ಇರೋದೇ ಇಲ್ವಲ್ಲ ಸರ್ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಊಟ ಆಯ್ತಾ ಅಂತ ಇದಾರೆ. ನಂದು ಊಟ ಆಯ್ತು, ನಿಮ್ದು ಊಟ ಆಯ್ತಾ? ಸೂಪರ್ ಸಾಂಗ್ ಇದು ಅಂತ ನಿರ್ಮಲಾ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಈಗ ಕೇಳಿ ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು.

ಸಮಯ 9:38 ಇಂಥ ತಂಪಾದ ಹೊತ್ತಲ್ಲಿ ಇಂಥ ಇಂಪಾದ ಹಾಡುಗಳನ್ನ ಕೇಳ್ತಾ ಇದ್ರೆ ಅಬ್ಬಬ್ಬಾ, ಅದ್ರ ಖುಷಿನೇ ಬೇರೆ ಅಲ್ವಾ? ಇದು ಬರೀ ನನ್ನ ಮಾತಲ್ಲ, ನಮ್ಮ ಸ್ನೇಹಿತರ ಮಾತು ಕೂಡ. ಬಹಳಷ್ಟು ಜನ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದೀರಾ. ಹಿಂದಿ ಮೆಲೋಡಿ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ. ಮುಂದಿನ ಹಾಡು ಯಾವ್ದಿರಬಹುದು ಅಂತ ಕಾಯ್ತಾ ಇದ್ದೀನಿ. ಧನ್ಯವಾದಗಳು ಅಂತ ಮೀರಾ ಸುಭಾಷ್ ಕುಲಕರ್ಣಿ ಬೆಂಗಳೂರು ಕೆಂಗೇರಿಯಿಂದ ಆ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸರ್, ಊಟ ಆಯ್ತಾ? ಮೊಹಬತ್ತಿನ ಚಿತ್ರದ ಹಾಡು ತುಂಬಾ ಚೆನ್ನಾಗಿದೆ ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನಂದು ಊಟ ಆಯ್ತು, ನಿಮ್ದಾಯ್ತಾ? ಏನ್ ಸ್ಪೆಷಲ್ ಇವತ್ತು? ನಮ್ಮ ಕಾಲದ ಗೀತೆಗಳನ್ನ ಕೇಳೋದೇ ಚಂದ ಸರ್ ಅಂತ ನಿರ್ಮಲ ಅವರು ಹೇಳ್ತಾ ಇದಾರೆ. ಮಾಧವನ್ ಅವರು ಚೆನ್ನೈಯಿಂದ ಕಾರ್ಯಕ್ರಮ ಕೇಳ್ತಾ ಹಿಂದಿ ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ಈಗೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ, ಎಂಜಾಯ್ ಮಾಡಿ. ಐ ಆಮ್ ಶೋರ್ ಈ ಗೀತೆಗಳು ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ

ಮಂಡಿಕ್ಕಲಿಂದ ಕೃಪಾ ಅವರು ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾಗಿತ್ತು, ಸುಶ್ರಾವ್ಯವಾಗಿ ಇಂಪಾಗಿ ಮೂಡ್ ಬರ್ತಾ ಇದೆ, ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಮಟನ್ ಕಾಯಿ ಮೈಸಾರು ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ, ಬನ್ನಿ ಊಟಕ್ಕೆ ಅಂತ ಇದ್ದಾರೆ ನಿರ್ಮಲ ಅವರು. ಧನ್ಯವಾದ ತಮ್ಮ ಪ್ರೀತಿ ಆಹ್ವಾನಕ್ಕಾಗಿ. ಥ್ಯಾಂಕ್ ಯು ಫಾರ್ ಎಸ್ ಆರ್ ಕೆ ಸಾಂಗ್ಸ್ ಅಂತ ಸೌಭಾಗ್ಯ ಅವರು ರಾಜನಕೋಟೆಯಿಂದ ಹೇಳ್ತಾ ಇದ್ದಾರೆ. ರೋಜಾ ನೈಟಲ್ಲಿ ರೂಮ್ ಲೈಟ್ ಆಫ್ ಮಾಡಿ ಕಣ್ಮುಚ್ಚಿ ಕೇಳಿಸ್ಕೊತಾ ಇದ್ದಾರೆ. ಸ್ವರ್ಗ ಸರ್ ಬ್ಯೂಟಿಫುಲ್ ಮ್ಯೂಸಿಕ್ ಅಂತ ಇದ್ದಾರೆ. ಸೂಪರ್ ಹಾಡುಗಳು ಅಂತ ರಾಜ್ಕುಮಾರ್ ಜೈನ್ ಅವರು ಕೆನಡಾದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಮಮತಾ ಮೇಘಾಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ಬಾಲ್ಯದ ಗೀತೆಗಳನ್ನ ಕೇಳಿ ತುಂಬ ಖುಷಿಯಾಯಿತು ಅಂತ ಅನುಷ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ, ಹಿಂದಿ ಮೆಲೋಡಿಸ್ನ ಕೊನೆಯ ಗೀತೆ ಬಾತೆ ಹವಾ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬಿಡ್ತೀನಿ, ಒಂದು ಹಾಡಿನ ಬಗ್ಗೆ. ತಮಿಳಿನ ಕೊಳಲು ತುಮ್ಕಣ್ಣನಕ್ಕು ಹಾಡಿನ ಹಿಂದಿ ವರ್ಷನ್ ಇದು. ಅಲ್ಲೂ ಕೂಡ ತಮಿಳಿನಲ್ಲೂ ಇಳಿರಾಜ ಅವ್ರದೇ ಸಂಗೀತ ಆದ ಕಾರಣ ಚೀನಿ ಕಮ್ಹೆ ಚಿತ್ರದಲ್ಲೂ ಕೂಡ ಅದೇ ಟ್ಯೂನನ್ನು ಬಳಸ್ಕೊಂಡಿದ್ದಾರೆ ಇಳಿರಾಜ.

0: इंप्रेस करने के लिए तो लोग 200 रुपए के फूल खरीद लेते हैं, पर दो घंटे में मर जाते हैं। पता नहीं क्या एक्सप्रेस करना चाहते हैं लोग फूल दे करके।
1: ಹೇಗಿದೆ ಒರಿಜಿನಲ್ ವರ್ಷನ್ ಅಂತ ಕೇಳೋದಕ್ಕೆ ಇಷ್ಟ ಇದ್ರೆ ಯೂಟ್ಯೂಬ್ ನಲ್ಲಿ ಕೊಳ್ಳಲೋದುಂ ಕಣ್ಣನ್ನುಕ್ಕುಂ ತಮಿಳ್ ಸಾಂಗ್ ಅಂತ ಹಾಕಿ ಸರ್ಚ್ ಮಾಡಿ ಕೇಳಬಹುದು ತಮಿಳ್ ವರ್ಷನ್ ಕೂಡ. ಇಳೆಯರಾಜ ಅವರ ಸಂಗೀತಕ್ಕೆ ಇಳೆಯರಾಜ ಅವರೇ ಸಾಟಿ.

0: 90ರ ದಶಕದ ಹಾಡಿಗೆ ನಂತರ 2000 ಕಾಲಾನು ನಂತರದ ಯಾವ ರೀತಿ ಟಚ್ ಕೊಟ್ಟಿದ್ದಾರೆ ಮ್ಯೂಸಿಕಲ್ ಟಚ್ ಅಂತ ನೋಡಬಹುದು.
1: ಲೇಕಿನ್ ಅಗರ್ ಆಪ್ ಮ್ಯೂಸಿಕ್ ಸುನ್ತೆ ಸುನ್ತೆ ಇಮೋಷನ್ ಹೋಗೆ ಲೋಗೋ ಕೋ ಲಗೇಗಾ ಮೈನೆ ಆಪ್ಕೋ ರುಲಾ ದಿಯಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಭದ್ರತೆ, ಸಾಗರ ಸ್ಥಿರತೆ ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಬೆಳವಣಿಗೆ ಸೇರಿದಂತೆ ಮಹತ್ವದ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗೆ ಡೊನಾಲ್ಡ್ ಟ್ರಂಪ್ ನಾಯಕತ್ವವನ್ನು ಪ್ರಶಂಸಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾರ್ಮೋಜ್ ಜಲಸಂಧಿ ಮೂಲಕ ಜಾಗತಿಕ ವಾಣಿಜ್ಯದ ಮುಕ್ತ ಹರಿವಿನ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಯುರೋಪ್ ಕೌನ್ಸಿಲ್ ಅಧ್ಯಕ್ಷರಾದ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪ್ ಆಯೋಗದ ಅಧ್ಯಕ್ಷರಾದ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಶಾಂತಿ, ಸ್ಥಿರತೆ, ಸಮೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡುವ ತಮ್ಮ ಬದ್ದತೆಯನ್ನು ನಾಯಕರು ಪುನರುಚ್ಚರಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿ ಅವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿ ಇಂದು ರಾಷ್ಟೀಯ ಸೈಬರ್ ಅಪರಾಧ ಸಹಾಯವಾಣಿ 1930 ಕಾರ್ಯನಿರ್ವಹಣೆ ಕುರಿತು ಪರಿಶೀಲಿಸಿದರು. ಈ ಸಹಾಯವಾಣಿ ಪುನರ್ ರಚಿಸುವಂತೆ ಅಧಿಕಾರಿಗಳಿಗೆ

ಉದ್ದೇಶಿಸಿದ ಸಚಿವರು ಕೃತಕ ಬುದ್ದಿಮತ್ತೆ ಮತ್ತು ಬಹುಭಾಷಾ ನೆರವು ಅಳವಡಿಸಿಕೊಳ್ಳುವಂತೆ ಸೂಚಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಮಹಾನಿರ್ದೇಶಕ ಆಶೀಶ್ ಖನ್ನಾ ಅವರು ಬರೆದಿರುವ ಲೇಖನವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಪರಿವರ್ತಕ ಶಕ್ತಿಯಾಗಿ ಸೌರಶಕ್ತಿಯ ಹೊರಹೊಮ್ಮುವಿಕೆಯ ಬಗ್ಗೆ ಈ ಲೇಖನ ಬೆಳಕು ಚೆಲ್ಲಿದೆ. ಕೃಷಿಗಾಗಿ ಸ್ವಚ್ಛ ಇಂಧನವನ್ನು ಬಳಸಿಕೊಳ್ಳುವ ಭಾರತದ ವಿಧಾನವು ಆಫ್ರಿಕಾಗೆ ಮಾದರಿಯನ್ನು ಒದಗಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಒಮನ್ ಕರಾವಳಿ ಸಮೀಪ ಎಂಟಿ ಸೆಟ್ಟೆಬೆಲ್ಲು ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ ಮೃತಪಟ್ಟಿದ್ದ ಇಬ್ಬರು ಭಾರತೀಯರ ಮೃತದೇಹಗಳನ್ನು ಭಾರತಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿನ ಭಾರತೀಯ ರಾಯಭಾರಿ ಕಚೇರಿ ದೃಢಪಡಿಸಿದೆ. ಉತ್ತರ ಪ್ರದೇಶದ ಬದೌನ್ ಜಿಲ್ಲೆಯಲ್ಲಿ ಟ್ರ್ಯಾಕ್ಟರ್ ಮತ್ತು ಇ ರಿಕ್ಷಾ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಕನಿಷ್ಠ 6 ಮಹಿಳೆಯರು ಮೃತಪಟ್ಟಿದ್ದಾರೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇಂದು ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಡಿಆರ್ ಕಾಂಗೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಸ್ ನಾದ ನಾದ ಪ್ರೇಮದ ನಾದ, ಇದು ಪ್ರೇಮದ ನಿನಾದ. ಸಮಯ 10:04, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಿಮ್ ಹತ್ರ ಆಧಾರ್ ಕಾರ್ಡ್ ಇದೆ, ಇಷ್ಟೊತ್ತಲ್ಲಿ ಯಾಕೆ ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತೀರಾ? ಕಾರಣ ಇದೆ, ಆಧಾರ್ ಕಾರ್ಡ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಬ್ಯಾಂಕ್ಗೆ ವಯಸ್ಸಬೇಕು, ಮತ ಹಾಕೋದಕ್ಕೆ ವಯಸ್ಸಬೇಕು, ಮದುವೆ ರಿಜಿಸ್ಟರ್ ಮಾಡಿಸೋದಕ್ಕೂ ವಯಸ್ಸಬೇಕು. ಆದರೆ ಹೃದಯಕ್ಕೆ, ಪ್ರೀತಿ ಮಾಡೋದಕ್ಕೆ ವಯಸ್ಸನ್ನೋದು ಬೇಕಾ? ಪ್ರೀತಿಸೋದಕ್ಕೆ ವಯಸ್ಸಿನ ಮಿತಿ ಇದೆಯಾ?

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಈ ಪ್ರಶ್ನೆಗೆ ಯಾರ್ಯಾರು ಏನು ಹೇಳ್ತಾರೆ, ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅಂತ ಹಂಚ್ಕೊಳ್ಳಿ. ಪ್ರೀತಿಸೋದಕ್ಕೆ ವಯಸ್ಸು ಮುಖ್ಯ ಆಗತ್ತಾ? ಪ್ರೀತಿಸೋದಕ್ಕೆ ವಯಸ್ಸು ಮುಖ್ಯ ಆಗಲ್ಲ ಅಂತ ಎಷ್ಟೋ ಬಾರಿ ನಾವೇ ಹೇಳ್ತೀವಿ. ಈಗ ಆ ಒಂದು 25 ವರ್ಷದ ಹುಡುಗ 40 ವರ್ಷದ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂದ್ರೆ, ಎಷ್ಟು ಜನ ನಾವೇ ಪ್ರಶ್ನೆ ಮಾಡೋದುಂಟು, ಈ ಸಂಬಂಧ ವರ್ಕೌಟ್ ಆಗುತ್ತಾ, ವಯಸ್ಸಿನ ಅಂತರ ಇದೆಯಲ್ಲ ಅರ್ಥ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಬಿಕಾಸ್ ಅವರೇ ಒಂದು ಕಾಲಘಟ್ಟಕ್ಕೆ ಅಂದರೆ ಅವರು ಬೆಳೆದಂಥ ಏನು ಕಾಲದ ಕಾಲಘಟ್ಟನೇ ಬೇರೆ,

ನೀ ಇನ್ನೊಂದಷ್ಟು ಜನ ಬೆಳೆದಿರುವಂತಹ ಕಾಲನೇ ಬೇರೆ ಆಗಿರುತ್ತೆ. ಇದ್ರ ಮಧ್ಯೆ ಪ್ರೀತಿ ಸರಿ ಹೋಗುತ್ತೆ ಅಂತ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡೋರು ನಾವೇ, ಉತ್ತರ ಹೇಳೋರು ನಾವೇ. ಪ್ರೀತಿಗೆ ವಯಸ್ಸಿನ ಲಿಮಿಟ್ ಇಲ್ಲ ಅಂತೀವಿ. ಸೊ ನಿಮ್ಗೇನಿಸುತ್ತೆ, ಪ್ರೀತಿ ಮಾಡೋದಕ್ಕೆ ನಿಜವಾಗ್ಲೂ ವಯಸ್ಸಿನ ಮಿತಿ ಇದೆಯಾ? ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9484910929 9483091029 ನೀವು ಕರೆ ಮಾಡಿ ಕೂಡ ಮಾತಾಡಬಹುದು.

0: ಸಮಯ 10:11 ನೀವು ಕೇಳ್ತಾ ಇದ್ರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ನಾನು ಪ್ರಶ್ನೆ ಮಾಡಿದೆ, ಪ್ರೀತಿ ಮಾಡೋದಕ್ಕೆ ವಯಸ್ಸಿನ ಲಿಮಿಟ್ ಇದೆಯಾ ಅಂತ. ಬಹಳಷ್ಟು ಸಂದೇಶಗಳು ಬಂದಿದೆ, ಸಂದೇಶಗಳನ್ನ ಖಂಡಿತ ಓದ್ತೀನಿ. ಈ ವಿಚಾರದ ಕುರಿತಾಗಿ ಮಾತಾಡೋದಕ್ಕೆ ಸ್ನೇಹಿತರೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ಕಾರ್ಕಳದಿಂದ.
0: ಊಟಾಯ್ತಾ? ಎಸ್, ನಂದಾಯ್ತು. ಇವತ್ತಿನ ವಿಚಾರ, ಪ್ರೀತಿ ಮಾಡೋದಕ್ಕೆ ವಯಸ್ಸಿನ ಲಿಮಿಟ್ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ನೀವೇನಂತೀರ ಅದ್ರ ಬಗ್ಗೆ?
1: ಪ್ರೀತಿ ಮಾಡೋದಕ್ಕೆ ವಯಸ್ಸಿನ ಅಂತರ ಇದ್ದೇ ಮತ್ತೆ ಇರ್ಲೇಬೇಕು ಸರ್.
0: ಓಕೆ. ಈಗ ಎಷ್ಟು ಹೇಳಿ ಹೇಳಿ
1: ಹೇಳಿ ಸರ್.
0: ಈಗ ಹುಡುಗನ ವಯಸ್ಸು ಒಂದು 20-30 ಅನ್ಕೊಳ್ಳಿ, ಹುಡುಗಿ ವಯಸ್ಸು 18 ಇರುತ್ತೆ. ಕೆಲವೊಮ್ಮೆ ಹುಡುಗನ ವಯಸ್ಸು 22 ಇರುತ್ತೆ, ಹುಡುಗಿ ವಯಸ್ಸೇ ಜಾಸ್ತಿ ಇರುತ್ತೆ, ಇಲ್ಲ ವಯಸ್ಸು ವರ್ಷ ಈ ತರ ಹೆಚ್ಚು ಕಮ್ಮಿ ವಯಸ್ಸಿನ ಅಂತರಗಳಿರುತ್ತೆ. ಹಂಗಿದ್ರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ. ನೀವು ವಯಸ್ಸಿನ ಅಂತರ ಇಲ್ಲ ಅಂತ ಹೇಳ್ತಿದ್ರ, ಏನ್ ಹೇಳ್ತೀರಾ ಇದ್ರ ಬಗ್ಗೆ?
1: ವಯಸ್ಸಿನ ಅಂತರ ಬೇಕು ಸರ್, ಯಾಕಂದ್ರೆ ವಯಸ್ಸಿನ ಅಂತರ ಜಾಸ್ತಿ ಇದ್ರೆ ಅದು ಕಷ್ಟ ಆಗ್ತದೆ. ಯಾಕಂದ್ರೆ ಅವರಿಗೆ ಮುಂದೆ ಪ್ರೀತಿ ಅದು ವೈವಾಹಿಕ ಜೀವನ ನಡೆಸಬೇಕು, ಅವ್ರ ಲೈಫ್ ಟೈಮ್ ಇರ್ಬೇಕು. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಹುಡುಗಿಯ ವಯಸ್ಸು ಚಿಕ್ಕದಾಗಿ, ಹುಡುಗನ ವಯಸ್ಸು 30 ಅಂತ ಹೇಳಿದ್ರಲ್ಲ ನೀವು, ಹುಡುಗಿ ವಯಸ್ಸು 15 ಅಂತ ಹೇಳ್ಬೇಕಾದ್ರೆ ಅಲ್ಲಿ ಲೈಫ್ ಹಾಳಾಗತ್ತೆ. ಅದು ಹುಡುಗಿ ಕೂಡ ಹಾಗೆ 40-25 ಅಂತ ಹೇಳಿದ್ರೆ ಅದು ಆಕರ್ಷಣೆ ಅಷ್ಟೇ, ಅದು ಹುಚ್ಚು ಪ್ರೀತಿನೇ, ಅದು ನಿಜವಾದ ಪ್ರೀತಿ ಅಲ್ಲ ಸರ್.
0: ಹೇಳಿ
1: ವಯಸ್ಸಿನ ಅದೇ ಒಂದು ವಯಸ್ಸಿಗೆ ಒಂದು 3-4 ಇಷ್ಟೇ ಅಂತರ ಇರ್ಬೇಕೆ ಹೊರತು, ತುಂಬಾ ಏಜ್ ಆದ್ಮೇಲೆ ತುಂಬಾ ಸಣ್ಣದಾದ್ರೆ ಅದು ಲೈಫ್ ಸರಿ ಹೊಂದುವುದಿಲ್ಲ ಅಂತ ನನ್ನ ಒಂದು
0: ಪಾಯಿಂಟ್ ಆಫ್ ವ್ಯೂ. ಅಲ್ಲಿ ಯೋಚನೆ ಮಾಡೋದಾದ್ರೆ ಇದು ಒಂದು ಅಕ್ಸೆಪ್ಟಬಲ್ ಪಾಯಿಂಟ್ ಅಂತಾನೆ ಹೇಳಬಹುದು. ನೋಡೋಣ ನಮ್ಮ ಮತ್ತು ಇನ್ನೊಂದಷ್ಟು ಜನ ಸ್ನೇಹಿತರು ಏನ್ ಹೇಳ್ತಾರೆ ಅಂತ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭರಾತ್ರಿ. ಕಾರ್ಯಕ್ರಮ ಕೇಳ್ತಾ ಇರಿ. ಕಾರ್ಕಳದಿಂದ ಅಮ್ಮಣ್ಣಿಯವರು ಕರೆ ಮಾಡಿದ್ರೆ, ಅವರು ಪ್ರೀತಿ ಮಾಡಬೇಕು ಅಂದ್ರೆ ವಯಸ್ಸಿನ ಮಿತಿ ಇದೆ ಸರ್, ಅದಕ್ಕೆ ಅನುಗುಣವಾಗಿ ಪ್ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ವಾಟ್ಸಪ್ ಅಲ್ಲಿ ಸಂದೇಶಗಳು ಬಂದಿದೆ, ಸಂದೇಶಗಳನ್ನ ಓದ್ತೀನಿ. ಕರೆ ಮಾಡಿ ಕೂಡ ನೀವು ಮಾತಾಡಬಹುದು. 0802-23770-788 ಅಥವಾ 0802-23770-799 ಕ್ಕೆ ಕರೆ ಮಾಡಿ ಮಾತಾಡೋಣ.

0: ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವಿಲ್ಲ, ಏನು ಕಟ್ ಆಗಿಲ್ಲ.
0: ಚನ್ನರಾಯಪಟ್ಟಣದಿಂದ ಮಾತಾಡ್ತಾ ಇದ್ದೀರಾ? ಎಸ್. ಪ್ರೀತಿಗೆ ವಯಸ್ಸಿನ ಅಂತರ ಮುಖ್ಯ ಆಗುತ್ತಾ? ಮಿತಿ ಇದೆಯಾ ವಯಸ್ಸಿನ? ಮಿತಿ ಇದೆಯಾ ಪ್ರೀತಿಗೆ?
1: ಇಲ್ಲ ಸರ್, ನನಗಂತೂ ಅದು 100% ಇಲ್ಲ ಅನ್ಸುತ್ತೆ. ಆಗ್ಲೇ ಹೇಳಿದ್ನಲ್ಲ, ಪ್ರೀತಿಗೆ ಮನ್ಸು ಮುಖ್ಯ, ನಮ್ ಭಾವನೆ ಸ್ಪಂದಿಸೋದು ಅದು ಮುಖ್ಯ, ಲೈಫ್ ಹೇಗಿರುತ್ತೆ ಅದು ಮುಖ್ಯ, ಕಾಳಜಿ ಮುಖ್ಯ, ವಯಸ್ಸು ಜಾತಿ ಯಾವ್ದು ಲೆಕ್ಕಕ್ಕೆ
0: ಮುಖ್ಯ ಆಗೋದಿಲ್ಲ.
1: ಆಗೋದಿಲ್ಲ ಪ್ರೀತಿಲಿ, ಎಲ್ಲಾ ಲೆಕ್ಕಾಚಾರ ಇದ್ರೆ ಪ್ರೀತಿನೇ ಆಗಲ್ಲ.
0: ಪ್ರೀತಿನೇ ಅಲ್ಲ ಅಲ್ವಾ?
1: ಲೆಕ್ಕಾಚಾರ ಇದು ಈ ಜಾತಿ ದುಡ್ಡು ಇಲ್ಲ ಇಲ್ಲ ವಯಸ್ಸಾಗೈತೆ ಅವೆಲ್ಲ ಲೆಕ್ಕನೇ ಇರಬಾರ್ದು. ಅವೆಲ್ಲ ಲೆಕ್ಕಾಚಾರ ಇದ್ರೆ ಪ್ರೀತಿ ಆಗಲ್ಲ.
0: ನೀವು
1: ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಪ್ರೀತಿ ಪ್ರೀತಿ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೇಕು.
0: ಎಂಥ ಮಾತು, ಎಂಥ ಮಾತು. ನೀವು ಸಂದೇಶ ಕಳ್ಸಿಕೊಟ್ರಿ, ಪ್ರೀತಿಗೆ ವಯಸ್ಸಿನ ಮಿತಿ ಇಲ್ಲ. ನಮ್ದು ನಮ್ಮ ಯಜಮಾನರದು 19 ವರ್ಷಗಳ ಅಂತರ ಇದೆ. ಪ್ರೀತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಈಗ ಅಂದ್ರೆ ಒಂದು 5 ವರ್ಷ ಲವ್ ಮಾಡಿರ್ತಾರೆ, ಜಸ್ಟ್ ಏನೋ 1 ವರ್ಷ 2 ವರ್ಷದ ವಯಸ್ಸಿನ ಅಂತರ ಇರುತ್ತೆ. ಅಂದ್ರೂ ಕೂಡ ಜಗಳ ಮಾಡಿಕೊಂಡು ಡೈವರ್ಸ್ ಅಂತ ಹಂತಕ್ಕೆಲ್ಲ ಹೋಗ್ತಾರೆ. ಅಂತ ಜನರಿಗೆ ನೀವೇನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ?
1: ಈಗ ವಯಸ್ಸಿಂದ ಅಂತ ಅಲ್ಲದಂತೆ, ನನಗೆ ಹೇಳಿದ್ರೆ ಆಲ್ರೆಡಿ ಕಣ್ಣಿನ ಪ್ರಾಬ್ಲಮ್ ಅಂತ. ನಾನು ಒಬ್ಳು ಕಣ್ಣು ಕಾಣ್ದೇವಳು ಆದ್ರೂ ನನ್ನ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡು ತಿಂಗಳ ತಿಂಗಳ ಟ್ರೀಟ್ಮೆಂಟ್ ಕೊಡಿಸಿ ಕಾಳಜಿ ಮಾಡಿ ಚೆನ್ನಾಗಿ ನೋಡ್ಕೊತಾ ಇದಾರೆ. ಕಡೆ ನನ್ಗೆ ಈ ತರ ಕಣ್ ಕಾಣಲ್ಲ ಅನ್ನೋ ಒಂದ್ ಇದ್ರಲ್ಲ ಅವ್ರು ಇಲ್ಲ, ನನಗೆ ಅವ್ರ ವಯಸ್ಸಾಗೈತೆ ಅನ್ನೋದು ಭ್ರಮೆ ನನ್ಗೂ ಇಲ್ಲ. ಈಗ ಎಷ್ಟು ಸರಿ, ಈಗ ಶನಿವಾರಕ್ಕೆ 20ಗೆ ಬಂದು 18 ಇಯರ್ಸ್ ಆಗುತ್ತೆ ಮ್ಯಾರೇಜ್ ಆಗಿ.
0: ಓಕೆ ಸರ್, ಹೀಗೆ ಖುಷಿ ಖುಷಿಯಾಗಿ ನಗ್ತಾ ಇರಿ. ಕರೆ ಮಾಡೋದಕ್ಕಾಗಿ ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು.
0: ಸಂದೇಶಗಳು ಬಂದಿದೆ, ಸಂದೇಶಗಳತ್ತ ಹೋಗ್ಲಿ.

ಅಂದ್ರೆ ಏನ್ ಸರ್ ಬರೀ ಫೋನಲ್ಲೇ ಮಾತಾಡ್ತಾ ಇದ್ರ, ನಮ್ ಮೆಸೇಜ್ ಓದಲ್ವಾ ಅಂತೀರಾ? ಓಕೆ, ಎರಡು ಓಟ್ ಬಂತು ಎಸ್ ಪ್ರೀತಿಗೆ, ಒಂದು ಓಟ್ ಬಂತು ಪ್ರೀತಿಗೆ ವಯಸ್ಸಿನ ಮಿತಿ ಮ್ಯಾಟರ್ ಆಗಿದೆ ಅಂತ ಇನ್ನೊಬ್ರು ಆಗೋದಿಲ್ಲ ಅಂತ ಹೇಳಿದ್ರು. ಕೌಡ್ಲಿ ರವಿ ಅಂಚನಗರದಿಂದ, ಮಂಚಣ್ಣ ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಹಾಗಂತ ಒಂದು ಸಂದೇಶನ ಕಳ್ಸ್ಕೊಟ್ಟಿದ್ದಾರೆ. ಇಲ್ಲ ಅನ್ಸುತ್ತೆ, ವಯಸ್ಸು ಆದ್ಮೇಲೆ ಮದುವೆ ಆದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ, ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನನಗೆ ನೀನು ನಿನಗೆ ನಾನು ಅನ್ನೋ ಕಾನ್ಸೆಪ್ಟ್ ಬಹಳ ಚೆನ್ನಾಗಿರುತ್ತೆ ಸರ್ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ, ಪ್ರೀತಿ ಅನ್ನೋದು ಎರಡು ಮನಸ್ಸುಗಳ ಮಿಲನವೇ ಹೊರತು ಎರಡು ಕಾಲಮಾನಗಳ ಲೆಕ್ಕಾಚಾರ ಅಲ್ಲ, ವಯಸ್ಸು ಕೇವಲ ಸಂಖ್ಯೆಯಷ್ಟೇ, ಆದರೆ ಸಂಬಂಧದ ಯಶಸ್ಸು ನಿರ್ಧಾರ ಆಗೋದು ಆ ಇಬ್ಬರು ವ್ಯಕ್ತಿಗಳ ಪರಸ್ಪರ ಗೌರವ ನಂಬಿಕೆ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಪಕ್ವತೆಯ ಮೇಲೆ. ಬೆಳೆದ ಪರಿಸರ ಮತ್ತು ದೃಷ್ಟಿಕೋನಗಳು ಭಿನ್ನವಾಗಿದ್ರೂ ಪ್ರೀತಿ ಎಂಬ ಒಂದೇ ಭಾಷೆಯ ಮೇಲೆ ಬಾಂಧವ್ಯ ಅನ್ನೋದು ಗಟ್ಟಿಯಾಗಿದ್ರೆ ಅಂತರಗಳು ಕೇವಲ ಒಂದು ದಾರಿಯಾಗಿ ಬದಲಾಗುತ್ತೆ, ತಡೆಯೋದಕ್ಕಾಗೋದಿಲ್ಲ. ಪ್ರೇಮನಿನಾದ ಕಾರ್ಯಕ್ರಮದ ಮೊದಲನೇ ಹಾಡು ತುಂಬಾ ಚೆನ್ನಾಗಿತ್ತು ಅಂತ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ನೀವೇನು ಹೇಳ್ತೀರಾ? ಪ್ರೀತಿಗೆ ವಯಸ್ಸು ಮುಖ್ಯ ಆಗುತ್ತಾ? ವಯಸ್ಸಿನ ಮಿತಿ ಇದೆಯಾ ಯಾರನ್ನಾದ್ರೂ ಪ್ರೀತಿಸೋದಕ್ಕೆ? ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9483098109 ಕರೆ ಮಾಡೋದಾದ್ರೆ 0802237788 ಅಥವಾ ಇನ್ನೊಂದು ಸಂಖ್ಯೆ ಇದೆ 0802237789

0: ಪ್ರೇಮ ನಿನಾದ ಕೇಳ್ತಾ ಇದ್ರ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸ್ನೇಹಿತರು ಕರೆಯಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಾ ಇರೋದು?
1: ಬೆಂಗಳೂರಿನಿಂದ.
0: ನಿಮ್ಮ ಹೆಸರು?
1: ಮೇಘನಾ.
0: ಮೇಘನಾ ಅವರೇ, ಏನ್ ಮಾಡ್ಕೊಂಡಿರ್ತಾವೋ?
1: ನಾನು ಐಟಿ ಎಂಪ್ಲಾಯ್.
0: ಐಟಿ ಎಂಪ್ಲಾಯ್? ಪ್ರೀತಿ ಮಾಡ್ಕೊಂಡಿದ್ದೀರಾ?
1: ಪ್ರೀತಿಗೆ ಲೈಕ್ ಟೈಮ್ ಆಗ್ಲಿ ಅಥವಾ ಏಜ್ ಆಗ್ತಾರದೇನು ಇಂಪಾರ್ಟೆಂಟ್ ಅನ್ಸಲ್ಲ. ಇಟ್ಸ್ ಜಸ್ಟ್ ಅ ಫೀಲ್.
0: ಫೀಲ್ ಅಷ್ಟೇ. ಓಕೆ, ನಿಮ್ಮ ಐಟಿ ಕೆಲಸಗಳ ಜಂಜಾಟದ ಮಧ್ಯೆಯೂ ನಿಮಗೆ ಪ್ರೀತಿ ಮಾಡಕ್ಕೆ ಸಮಯ ಸಿಕ್ಕಿದೆಯಾ?
1: ಸಿಕ್ಕಿದೆ.
0: ಸಿಕ್ಕಿದೆ, ವೆರಿ ನೈಸ್. ಇವತ್ತಿನ ನಮ್ಮ ವಿಚಾರ ಏನು ಅಂದ್ರೆ, ಪ್ರೀತಿ ಮಾಡೋದಕ್ಕೆ ವಯಸ್ಸಿನ ಮಿತಿ, ಏಜ್ ಲಿಮಿಟ್ ಅನ್ನೋದು ಇದೆಯಾ? ಏನಂತೀರಾ ನೀವು?
1: ಖಂಡಿತವಾಗ್ಲೂ ಇದೆ.
0: ಇದೆಯಾ? ಹೇಗೆ ಜಸ್ಟಿಫೈ ಮಾಡ್ತೀರಾ ನಿಮ್ಮ ಸ್ಟೇಟ್ಮೆಂಟ್ ಅನ್ನ?
1: ಯಾಕಂದ್ರೆ ಈಗ ಈಗ ಜನರೇಷನ್ ಅಲ್ಲಿ ತುಂಬಾ ರೀತಿ ರಿಲೇಶನ್ಶಿಪ್ಸ್ ಇರತ್ತೆ, ಫ್ರೆಂಡ್ಶಿಪ್ ಹೆಸರಲ್ಲೇ ತುಂಬಾ ರೀತಿ ಎಮೋಷನ್ಸ್ ಇರತ್ತೆ. ಅಂತದ್ರಲ್ಲಿ ನಮ್ಗೆ ಪ್ಯೂರ್ ಲವ್, ಪ್ಯೂರ್ ದಿಸ್ ಇಸ್ ಹೀಸ್ ಮೈ ಪಾರ್ಟ್ನರ್, ಹೀಸ್ ಮೈ ಸೋಲ್ ಮೇಟ್ ಅಂತ ಅನ್ಸೋದಕ್ಕೆ ಇಟ್ಸ್ ನಾಟ್ ಜಸ್ಟ್ ಅ ಏಜ್. ಅದ್ ಎನಿ ಟೈಮ್ ವಿ ಕ್ಯಾನ್ ಫೀಲ್ ದಟ್, ಬಟ್ ಅದ್ ಹಾರ್ಟ್ ಗೆ ಫೀಲ್ ಆಗತ್ತಲ್ಲ, ದಟ್ಸ್ ದ ರಿಯಲ್ ಲವ್ ಅಂತ ನನ್ನ ಒಪಿನಿಯನ್. ಅದ್ ಇಟ್ ಮೈಟ್ ಬಿ ಎನಿ ಲೈಕ್ ಹತ್ರದವರೇ ಇರ್ಬೇಕು ಅಥವಾ ಐ ಟು ಐ ಕಾಂಟ್ಯಾಕ್ಟ್ ಇರ್ಬೇಕು, ಆತರದೇನಿಲ್ಲ. ಜಸ್ಟ್ ಇಟ್ಸ್ ಎಕ್ಸ್ಚೇಂಜ್ ಆಫ್ ಅನ್ ಎಮೋಷನ್. ನಮ್ಮ ಭಾವನೆಗೆ ಅವರು ಸ್ಪಂದಿಸ್ತಾರೆ ಅಂತ ಗೊತ್ತಾದಾಗ, ನಮ್ಗೆ ಗೊತ್ತಿಲ್ದಂಗೆ ಅವ್ರ ಮೇಲೆ ಒಂದ್ ಸ್ಪೆಷಲ್ ಫೀಲಿಂಗ್ ಬರತ್ತೆ, ದಟ್ಸ್ ಅ ಲವ್. ಅವ್ರ ಏಜ್ ಆಗಿರ್ಲಿ, ಅವ್ರ ಮುಖನೇ ನೋಡದೆ, ಎಷ್ಟೊಂದ್ ಕಡೆ ಮುಖನೇ ನೋಡದೆ ಪ್ರೀತಿ ಮಾಡದಂತ ಸುಮಾರು ಜನ ಆಯ್ತು, ಅದ್ರಲ್ಲಿ ನಾನು ಕೂಡ ಒಬ್ಳು.
0: ಓ, ಕಥೆ ತುಂಬಾ ಚೆನ್ನಾಗಿದೆ. ಈಗಷ್ಟೇ ಯಾರೇ ನೀನು ಚಲುವೆ ಸಿನಿಮಾದ ಹಾಡು ಬೇರೆ ಪ್ರಸಾರ ಮಾಡಿದ್ವಿ.
1: ಹೌದು.
0: ಓಕೆ,
1: ಇವಾಗ ಐ ಫೌಂಡ್ ಮೈ
0: ಪಾರ್ಟ್ನರ್.
1: ಸ್ಟಾರ್ಟಿಂಗ್ ಅಲ್ಲಿ ನಾನು ಆಕ್ಚುಲಿ ಮುಖ ನೋಡದೇನೆ ಪ್ರೀತಿ ಮಾಡಿತ್ತು.
0: ಓಕೆ ಓಕೆ ಓಕೆ. ಸೊ ಪ್ರೀತಿಗೆ ವಯಸ್ಸು ಅನ್ನೋದು ಮುಖ್ಯ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ?
1: ಮುಖ್ಯ ಆಗಲ್ಲ ಅಂತಂದ್ರೆ ಫಾರ್ ಅ ಸರ್ಟನ್ ಟೈಮ್ ಪೀರಿಯಡ್ ಅಂತ ಇರತ್ತೆ. ನಾನು ಹೇಳ್ತಿರೋದು ಕಂಪ್ಲೀಟ್ ಆಗು ಇಲ್ಲ ಅಂತ ಇಲ್ಲ, ಕಂಪ್ಲೀಟ್ ಆಗು ಹೌದು ಅಂತ ಇಲ್ಲ, ಬಟ್ ಅದಕ್ಕೊಂದು ಸರ್ಟನ್ ಇದೆ ಟೈಮ್ ಅಂತ. ಅದೇ ಹೇಳ್ದಂಗೆ ನಮ್ಮ ಎಮೋಷನ್ಸ್ ರೆಸ್ಪಾಂಡ್ ಮಾಡುವಂತದ್ದಾಗಿರ್ಬೋದು.
0: ಕರೆ ಕಟ್ ಆಯ್ತು ಅನ್ಸುತ್ತೆ ಸ್ನೇಹಿತರನ್ನ, ಮತ್ತೆ ಕನೆಕ್ಟ್ ಮಾಡ್ತೀನಿ. ಕೇಳ್ತಾ ಇರಿ ಹೋಮಳೆ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್.

0: ಎಸ್ ಮೇಘನ ಅವರೇ, ನಿಮ್ಮ ಮಾತುಕತೆಯನ್ನ ಮುಂದುವರಿಸಿ, ನೀವೇನೋ ಒಂದು ಪಾಯಿಂಟ್ ಹೇಳ್ತಾ ಇದ್ರಿ.
1: ಹೌದು, ಏನಂದ್ರೆ ನಮ್ಗೀಗ ನಮ್ಮ ಎಮೋಷನ್ಸ್ ಅಥವಾ ನಮ್ಮ ಭಾವನೆ ನಮ್ಗೆ ಯಾರು ಸ್ಪಂದಿಸ್ತಾರೋ ಅನ್ನೋದು ಎಷ್ಟು ಮುಖ್ಯನೋ, ಅದೇ ರೀತಿ ನಮ್ಮ ಪ್ರೀತಿನ ನಾವು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅಲ್ಲಿ ಉಳಿಸ್ಕೊಳ್ಳೋದು ಅಂತ ಪ್ರಶ್ನೆ ಬಂದಾಗ ನಮ್ಗೆ ಏಜ್ ಇಟ್ಸ್ ಅ ಮ್ಯಾಂಡೇಟರಿ ಥಿಂಗ್, ನಮ್ಗೆ ಅದು ಇಂಪಾರ್ಟೆಂಟ್ ಆಗೇ ಆಗತ್ತೆ. ಸೊ ಐ ಬಿಲೀವ್ ಏಜ್ ಲಿಮಿಟ್ ಇಸ್ ಇಂಪಾರ್ಟೆಂಟ್.
0: ಓಕೆ, ಧನ್ಯವಾದ. ಏಜ್ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ.
1: ಹೌದು, ಬಟ್ ಇಫ್

0: ಸಮಯ 10:37 ಗುಲ್ಜರ್ ಅವರು ಹೇಳ್ತಾರೆ, ಇಷ್ಕ್ ಕಿ ಉಮ್ರ ನಹಿ ಹೋತಿ, ಇಷ್ಕ್ ಕರ್ನಿ ವಾಲಾ ಕಿ ಉಮ್ರ ಹೋತಿ ಹೇ. ಪ್ರೀತಿಗೆ ವಯಸ್ಸಿಲ್ಲ, ಪ್ರೀತಿ ಮಾಡೋರಿಗೆ ವಯಸ್ಸಿದೆ ಅಂತ ಗುಲ್ಜರ್ ಅವರು ಹೇಳ್ತಾರೆ. ಎಷ್ಟು ಡೀಪ್ ಅಲ್ವಾ? ಅಂದ್ರೆ ಪ್ರಾಬ್ಲಮ್ ಪ್ರೀತಿಯದಲ್ಲ, ನಮ್ಮದು. ನಾವು ಲೋಕ ಏನನ್ನುತ್ತೆ ಅಂತ ಜಡ್ಜ್ ಮಾಡ್ತೀವಿ, ನಮ್ಮ ವಯಸ್ಸನ್ನ ನಾವೇ ಜಡ್ಜ್ ಮಾಡ್ಕೋತೀವಿ. ಸ್ನೇಹಿತರು ಲೈನ್ ಅಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಸರ್, ನಾನು ಬ್ಯಾಂಗ್ಳೂರಿಂದ ಮಾಡ್ತಿರೋದು, ನಂದಿನಿ ನೆವಿಟ್.
0: ನಿಮ್ಮ ಹೆಸರು?
1: ಆಶಾ ಅಂತ.
0: ಆಶಾ ಅವ್ರೆ, ಪ್ರೀತಿಗೆ ವಯಸ್ಸಿನ ಲಿಮಿಟ್ ಇದೆಯಾ?
1: ಸರ್, ನನ್ನ ಪ್ರಕಾರ ವಯಸ್ಸಿನ ಲಿಮಿಟ್ ಇಲ್ಲ ಅಂತ ಅನ್ಕೋತೀನಿ.
0: ಓಕೆ.
1: ಯಾಕಂದ್ರೆ ನಂದು ಲವ್ ಮ್ಯಾರೇಜ್ ನಾನು ಆಗಿರೋದು, ಸೊ ಹಾಗಾಗಿ ನನ್ಗೂ ಹಸ್ಬೆಂಡ್ಗೂ 1 ಇಯರ್ಸ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಬಟ್ ನಾವಿಬ್ರು ತುಂಬಾ ಅನ್ಯೋನ್ಯವಾಗಿದ್ದೀವಿ, ಚೆನ್ನಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ನನ್ನ ಪ್ರಕಾರ ಮ್ಯಾಟರ್ ಅಲ್ಲ ವಯಸ್ಸು
0: ಅಂತ ಮ್ಯಾಟರ್ ಆಗಲ್ಲ.
1: ಹೌದು.
0: ಈಗ ಕೆಲವೊಮ್ಮೆ ಒಬ್ಬ ಪಾರ್ಟ್ನರ್ ತುಂಬಾ ಚಿಕ್ಕವರಿತ್ತು, ಇನ್ನೊಬ್ಬ ಪಾರ್ಟ್ನರ್ ತುಂಬಾ ದೊಡ್ಡವರಾಗಿದ್ರೆ ಕೆಲವೊಮ್ಮೆ ಅಡ್ವಾಂಟೇಜ್ ಅಂತ ಹೇಳ್ತಾರೆ, ಇನ್ನೊಂದಷ್ಟು ಜನ ಡಿಸ್ಅಡ್ವಾಂಟೇಜ್, ಇಬ್ಬರ ಥಿಂಕಿಂಗ್ ಲೆವೆಲ್ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
1: ಸರ್, ಅಂದ್ರೆ ಇಬ್ರು ಇಬ್ರಲ್ಲಿ ಯಾರಾದ್ರೂ ಒಬ್ರು ಸೋಲ್ ಬೇಕು, ಸೋತಾಗ ಅವಾಗ ಈ ತರ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಅಂತ
0: ಬರಲ್ಲ.
1: ಹೌದು.
0: ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಕೇಳ್ತಾರೆ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಥ್ಯಾಂಕ್ ಯು. ಯಾವ ವಾಟ್ಸಪ್ ಅಲ್ಲಿ ಯಾರ್ಯಾರು ಏನ್ ಹೇಳಿದ್ದಾರೆ ನೋಡೋಣ. ಅವರ ವಯಸ್ಸು ತಿಳ್ಕೊಳ್ಳೋದಕ್ಕೂ ಮುಂಚೆನೆ ಪ್ರೀತಿ ಮೊಳಕೆ ಹೊಡೆದಿರುತ್ತೆ. ಒಲವಿಗೆ ವಯಸ್ಸು ಅಡ್ಡಿ ಮಾಡೋದು, ನಮಗಿಂತ 4 ಅಥವಾ 5 ವರ್ಷಗಳ ಅಂತರ ಇದ್ರೆ ಅವರು ನಮ್ಮನ್ನ ಪ್ರೀತಿಯ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮಾಡ್ತಾರೆ, ತಿಳುವಳಿಕೆ ಹೇಳ್ತಾರೆ, ಗುರುಗಳಂತೆ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಪರಿಮಳ ಶಿವಕುಮಾರ್ ಕುಂಕುಮನಹಳ್ಳಿ ತುಮಕೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಪ್ರೀತಿ ಅನ್ನೋದು ಮುಖ ನೋಡಿ ಹುಟ್ಟೋದು ಅಂಥದ್ದಲ್ಲ ಅಂತ ಈ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಮಂಜಣ್ಣ ನಮಸ್ಕಾರ. ನಾವು ಕೂಡ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀವಿ, ಒಳ್ಳೆ ಟಾಪಿಕ್ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರ. ಧನ್ಯವಾದಗಳು ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಪ್ರೀತಿಗೆ ವಯಸ್ಸು ಮುಖ್ಯ ಆಗಲ್ಲ, ಮನಸ್ಸು ಮಾತ್ರ ಮುಖ್ಯ ಆಗುತ್ತೆ ಅಂತ ನವೀನ್ ಕುಮಾರ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳಿದೆ, ಖಂಡಿತ ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಓದ್ತೀನಿ ಈ ಒಂದು ಗೀತೆಯ ನಂತರ. ಕೇಳಿ, ಎಂಜಾಯ್ ಮಾಡಿ. ಯಾರೇ ನೀ ಅಭಿಮಾನಿ?

0: ಪ್ರೇಮನಿನಾದ ಕೇಳ್ತಾ ಇದ್ರೆ ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಸಿ ಮಂಜುನಾಥ್. ಸ್ನೇಹಿತರು ಲೈನ್ನಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಹೇಮಂತ್ ಕುಮಾರ್ ಅಂತ ಹೇಳ್ಬಿಟ್ಟು ಪೀಣ್ಯಾಯಿಂದ ಮಾತಾಡ್ತಾ ಇರೋದು.
0: ಪೀಣ್ಯಾಯಿಂದ ಹೇಮಂತ್ ಅವರೇ, ಪ್ರೀತಿ ಮಾಡೋದಕ್ಕೆ ವಯಸ್ಸಿನ ಮಿತಿ ಮುಖ್ಯ ಆಗುತ್ತಾ?
1: ಹೌದು, ಪ್ರೀತಿ ಮಾಡೋದಕ್ಕೆ ವಯಸ್ಸು ಮುಖ್ಯ ಆಗುತ್ತೆ. ಇಲ್ಲಾಂದ್ರೆ ವಯಸ್ಸು ನಾವು ಆ ಏಜ್ ಅಲ್ಲಿ ಇಲ್ಲ ಅಂದ್ರೆ ನಮ್ಗೆ ಏನಾದ್ರೂ ಅನುಭವ ಆಗ್ಲಿ ಆಳ ಆಗ್ಲಿ ಏನೋ ಗೊತ್ತಾಗಿರೋದಿಲ್ಲ. ಅದರಿಂದ ಎಡವುಗಳೇ ಜಾಸ್ತಿ ಹೊರತು
0: ಒಳ್ಳೆಯಂತದ್ದೇನು ಆಗಲ್ಲ ಅಂತೀರಾ?
1: ಒಳ್ಳೆಯಂತದ್ದು
0: ಹಾಗಾಗಿ ವಯಸ್ಸಿನ ಅಂತರ ಗೊತ್ತಿರ್ಬೇಕು, ಅದನ್ನ ತಿಳ್ಕೊಂಡು ಪ್ರೀತಿ ಮಾಡ್ಬೇಕು ಅನ್ನೋದು ನಿಮ್ಮ ಅನಿಸಿಕೆ?
1: ಹೌದೌದು, ಇದು ನನ್ನೊಬ್ಬಂದ ಮಾತಲ್ಲ, ನನ್ನ ಸಹ ಇದ್ರಲ್ಲಿ ಬಳಗದಲ್ಲೂ ಕೂಡ ಕೆಲವು ಜನಗಳ ಹೇಳ್ತಾರೆ. ಆಕ್ಚುಲಿ
0: ಓಕೆ ಓಕೆ,
1: ನನಗೆ ಆ ಬುದ್ಧಿ ಇದ್ದಿದ್ರೆ ನಾನು ಆತರ ತಪ್ಪು ಮಾಡ್ತಾ ಇರ್ಲಿಲ್ವೇನೋ ಅನ್ನೋ ಆತರ. ನಮ್ಗೆ ಆ ಬುದ್ಧಿ ಇದ್ದಾಗ್ಲೇ ನಮ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋ ಒಂದು ಅರಿವು ಬಂದಾಗ ಅದಕ್ಕೊಂದು ಮಜಾ ಇರತ್ತೆ. ನಮ್ಗೆ ಬುದ್ಧಿ ಇಲ್ಲ, ನಮ್ಗೆ ಅರಿವು ಇಲ್ಲ ಅಂದಾಗ ನಮ್ಗೆ ನಾವ್ ಏನ್ ಮಾಡ್ತಿದ್ರೆ ನಮ್ಗೆ ತಿಳಿಯೋದಿಲ್ಲ. ಹಂಗಾಗಿ ನಾನೇನ್ ಹೇಳ್ದೆ,
0: ಈಗ ಪ್ರಶ್ನೆ ಏನು ಅಂದ್ರೆ, ಈಗ ಇಪ್ಪತ್ತು ವರ್ಷದ ಹುಡುಗಿ ಒಂದು 40 ವರ್ಷದ ಯುವಕನನ್ನ, ಯಾರೋ ಒಬ್ಬ 40 ವರ್ಷದ ವ್ಯಕ್ತಿಯನ್ನ ಪ್ರೀತಿಸಬಾರದ?
1: ಪ್ರೀತಿಸಬಹುದು, ಪ್ರೀತಿ ಕುರುಡು ಅಂತ ಹೇಳ್ತಾರಲ್ವಾ, ಪ್ರೀತಿ ಕುರುಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಏಜ್ ಲಿಮಿಟ್ ಇಲ್ಲ, ಅಪ್ಪರ್ ಏಜ್ ಲಿಮಿಟ್ ಇಲ್ಲ, ಲೋವರ್ ಏಜ್ ಲಿಮಿಟ್ ಇರುತ್ತೆ. ರೀಸನ್ ಏನ್ಕಂದ್ರೆ ನಮ್ಗೆ ಅನುಭವ ಇರೋದಿಲ್ಲ ಅಂತ. ಅಪ್ಪರ್ ಏಜ್ ಲಿಮಿಟ್ ಬಂದಾಗ ಈಗ ಯಾರೇ ನಮ್ಗೆ ಒಂದು ಕಂಪ್ಯಾನಿಯನ್ ಆಗಿರ್ಬೋದು. ಪ್ರೀತಿ ಅಂತ ಹೇಳಿದ್ರೆ ನಮ್ಗೆ ನಮ್ಗೆ ಸಹಪಾಠಿ ಆಗಿ ನಮ್ಮ ನೋವು ನಲಿನಲ್ಲಿ ನಮ್ ಜೊತೆ ಆಗಿ ಇರ್ಬೇಕು ಅನ್ನೋದು ಎಲ್ಲರೂ ಭಾವನೆ ಪಡ್ತಾರೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಈ ತರ ಹೈಯರ್ ಏಜ್ ಬ್ಯಾಂಡ್ ಅಲ್ಲೂ ಸಹ ನಮ್ಗೆ ಅವ್ರಿಗೆ ಮೇ ಬಿ ಯಾರಿಗೂ ಕಾಣಿಸ್ತಾ ಇರೋ ಪ್ರೀತಿ ಅವ್ರಿಗೆ ಕಾಣಿಸಿರ್ಬಹುದು. ಸೊ ಹಾಗಾಗಿ ಅವರು ಪ್ರೀತಿ ಮಾಡ್ತಾರೆ, ಅದ್ರಲ್ಲಿ ಏನು ತಪ್ಪಿಲ್ಲ. ಈಗೆಲ್ಲ ಕಾಮನ್ ಆಗ್ತಾ ಇದೆ.
0: ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಮಾಹಿತಿಯನ್ನ, ನಿಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಪ್ರೇಮನಿನದ ಕಾರ್ಯಕ್ರಮದ ವಿಷಯ ತುಂಬಾ ಚೆನ್ನಾಗಿದೆ ಅಂತ ಸಂದೇಶ ಕಳ್ಸ್ಕೊಡ್ತಾ ಒಂದು ವಿಷಯ ಹೇಳಿದ್ದಾರೆ, ಪ್ರೀತಿಗೆ ವಯಸ್ಸಿನ ಅಗತ್ಯ ಇಲ್ಲ, ಹೊಂದಾಣಿಕೆ ಮುಖ್ಯ ಅಂತ ನನ್ನ ಅನಿಸಿಕೆ. ನಮ್ಮ ಯಜಮಾನರ ವಯಸ್ಸು 12 ವರ್ಷಗಳ ಅಂತರ ಇದೆ ನನಗೂ ಅವ್ರಿಗೂ, ಆದರೂ ಅವ್ರು ನನ್ನನ್ನು ಮೆಚ್ಚಿ ಮದುವೆ ಆಗಿದ್ದಾರೆ. ಪ್ರೀತಿಯ ಫಲದಿಂದ ಇಬ್ಬರು ಮಕ್ಕಳು ಇದ್ದಾರೆ ಅಂತ ಇದ್ದಾರೆ. ಒಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಯಾರು, ಕವಿತಾ ಅವರು ಧಾರವಾಡದಿಂದ. ಲವ್ ಈಸ್ ಬ್ಲೈಂಡ್, ಹಾಗಾಗಿ ಏನು ಪ್ರೀತಿಗೆ ವಯಸ್ಸಿನ ಅಂತರ ಅನ್ನೋದು ಮುಖ್ಯ ಆಗಲ್ಲ ಅಂತ ಇದ್ದಾರೆ. ಯಾರು ಹೆಸರನ್ನ ಬಿಟ್ಬಿಟ್ಟಲ್ಲ, ವಿ ಎಂ ಉಸ್ಮಾನ್ ಅವರು. ಅನಿಲ ಬೇಷ್ಟನ್ ಅವರು ಶಮನೆವಾಡಿಯಿಂದ, ಚಿಕ್ಕೋಡಿಯಿಂದ, ಪ್ರೀತಿಗೆ ವಯಸ್ಸಿಲ್ಲ ಸರ್, ಅದು ಅಮರವಾಗಿದೆ. ಯಾವುದೇ ವಯಸ್ಸಲ್ಲಿ ಇರಲಿ, ಪ್ರೀತಿ ಇದ್ರೆ ಜೀವನಕ್ಕೆ ಒಂದು ಅರ್ಥ ಬರುತ್ತೆ, ಅದು ನಿಜವಾದ ಪ್ರೀತಿ ಅನ್ನೋದು, ಅದೇ ನಿಜವಾದ ಪ್ರೀತಿ ಅನ್ನೋದು ನನ್ನ ದೃಷ್ಟಿಯಲ್ಲಿ ಅಂತ ಇದ್ದಾರೆ. ಪ್ರೇಮ ನಿನ್ನಾದದ ವಿಷಯ ತುಂಬಾ ಚೆನ್ನಾಗಿದೆ. ಪ್ರೀತಿಗೆ ವಯಸ್ಸಿನ ಮಿತಿ ಅನ್ನೋದು ಇರಬೇಕು ಅಂತ ಹೇಳ್ತಾ ಇರೋದು ಯಾರು, ಪಿ ಬಿಂದುಮತಿ ಯಲಹಂಕದಿಂದ. ನನ್ಗನ್ಸೋ ಹಾಗೆ ಪ್ರೀತಿಸೋದಕ್ಕೆ ವಯಸ್ಸಿನ ಮಿತಿ ಇರಬೇಕು, ಆದ್ರೆ ಹಿಂದಿನ ಕಾಲದಲ್ಲಿ 15-20 ವರ್ಷಗಳ ಅಂತರ ಇರ್ತಿತ್ತು. ಈಗ ಸಮ ವಯಸ್ಸು ಹುಡುಗರಿಗಿಂತ ಹುಡುಗಿರೇ ದೊಡ್ಡವರಾಗಿರ್ತಾರೆ, ಇದು ಅವರವರ ಇಷ್ಟ. ಪ್ರೀತಿಗೆ ಜನ್ಮ ಜನ್ಮಾಂತರದ ಋಣ ಇದ್ರೆ ಹೇಗೆ ಪ್ರೀತಿ ಉಂಟಾಗುತ್ತೋ, ಒಂದೊಂದು ವಯಸ್ಸಲ್ಲಿ ಒಂದೊಂದು ರೀತಿಯ ಪ್ರೀತಿ ಉಂಟಾಗುತ್ತೆ. ಯೌವನದಲ್ಲಿ ಕನಸಿನ ಆಸೆಯ ಪ್ರೀತಿ, ಮುಪ್ಪಿನಲ್ಲಿ ಆಸರೆಯ ಅಕ್ಕರೆಯ ಪ್ರೀತಿ ಇರುತ್ತೆ. ಒಟ್ಟಾರೆ ಹೇಳೋದಾದ್ರೆ ಪರಸ್ಪರ ಇಬ್ಬರ ಮನಸ್ಸಿನ ಪ್ರೀತಿಯ ಮೇಲೆ ನಿಂತಿರ್ತದೆ. ಇದು ನನ್ನ ಅಭಿಪ್ರಾಯ. ಒಳ್ಳೆ ಗೀತೆಗಳು, ಧನ್ಯವಾದ ಅಂತ ಇದ್ದಾರೆ. ಪ್ರೇಮಲತಾ ಅವರು ಬಿದರಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮನೆಗೆ ಬಂದು ಟಯರ್ಡ್ ಆಗಿತ್ತು, ಒಳ್ಳೊಳ್ಳೆ

ಕೇಳಿ ನನ್ನ ಕೆಲಸದ ಆಯಾಸ ಎಲ್ಲ ಮಾಯ ಆಯ್ತು ಅಂತ ಇದ್ರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಅಂಜನಪ್ಪ ಅವರು ಮಲಮಾಚನಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿಷಯ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತಾದರೆ ಮತ್ತೊಂದಷ್ಟು ಕರೆಗಳಿದೆ, ಮತ್ತೊಂದಷ್ಟು ಸಂದೇಶಗಳಿದೆ, ಖಂಡಿತ ಓದ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೀತಿ ಅನ್ನುವಂಥದ್ದು ಮನುಷ್ಯನಿಗೆ ಸಹಜವಾಗಿ ಸ್ವಾಭಾವಿಕವಾಗಿ ಬರುವಂತಹ ಒಂದು ವಿಷಯ. ಪ್ರೀತಿ ಅನ್ನೋದು ಯಾರಿಗೆ ಬೇಕಾದರೂ ಯಾವ ಸಂದರ್ಭದಲ್ಲಿ ಮೂಡಿ ಬರಬಹುದು, ಅದು ತಾಯಿ ಮಗನ ಪ್ರೀತಿ ಇರಬಹುದು, ಒಬ್ಬ ಹುಡುಗ ಹುಡುಗಿಯ ಪ್ರೀತಿ ಇರಬಹುದು, ಅಥವಾ ತಂದೆ ತಾಯಿ ಮಕ್ಕಳ ಪ್ರೀತಿ ಇರಬಹುದು, ಸಹೋದರ ಸಹೋದರಿಯರ ಪ್ರೀತಿ ಇರಬಹುದು, ಅಥವಾ ಒಳ್ಳೆಯ ಸ್ನೇಹಿತರ ಅಥವಾ ಪರಸ್ಪರ ಪ್ರೀತಿ ವಿಶ್ವಾಸ ಇರಬಹುದು. ಒಂದು ಹೇಳಬೇಕು ಅಂದರೆ ಕಲ್ಮಶವಿಲ್ಲದಂತಹ ಸ್ವಚ್ಛ ಪ್ರೀತಿಯನ್ನು ಮಾಡಬೇಕು. ಪ್ರೀತಿಗೆ ವಯಸ್ಸಿನ ಅಂತರ ಇಲ್ಲ ಅಂತ ವಿದ್ಯಾನಂದ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಬ್ರಹ್ಮಾನಂದ ರಾನಾಡೆ ಅವರು ಸಂದೇಶ ಕಳಿಸಿದ್ದಾರೆ. ಸರ್, ನನ್ನ ಪ್ರಕಾರ ಪ್ರೀತಿ ಮಾಡಕ್ಕೆ ವಯಸ್ಸು ಅನ್ನೋದು ಅಡ್ಡ ಬರೋದಿಲ್ಲ, ಆದರೆ ಇಬ್ಬರ ಮನಸ್ಸುಗಳು ಅರ್ಥ ಮಾಡಿಕೊಂಡು ನಡೆದರೆ ತೊಂದರೆ ಇಲ್ಲ, ಅದೇ ನಿಜವಾದ ಪ್ರೀತಿ ಆಗುತ್ತೆ ಅಂತ ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಗು ಯಾಕೆ ಅಂತ ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನೀವುಗಳು ಕಳಿಸ್ಕೊಡುವಂತಹ ಒಂದು ಸಂದೇಶದಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿರ್ತೀರ, ಅಷ್ಟು ಪ್ರೀತಿಯಿಂದ ಆ ಒಂದು ಅಂಶಗಳನ್ನ ನೋಡಿದ್ರೆ ಒಂದು ನಗು ಬರುತ್ತೆ. ಪ್ರೀತಿಯ ನಗು ಪ್ರೇಮ ನಿನಾದದಲ್ಲಿ ಅಲ್ವಾ ನೋಡಿ. ನೀವು ಕೂಡ ನಗ್ನಾಗ್ತಾನೆ ಸಂದೇಶ ಕಳಿಸಿದ್ದೀರಾ, ಅದು ಇಮೋಜಿ ಕೂಡ ಹಾಕಿ. ಪ್ರೀತಿಗೆ ವಯಸ್ಸಿನ ಅಂತರ ಇಲ್ಲ, ಅದು ಮುಖ್ಯನೂ ಆಗೋದಿಲ್ಲ, ಇಬ್ಬರಲ್ಲಿ ಹೊಂದಾಣಿಕೆ ಅನ್ನೋದು ಮುಖ್ಯ ಆಗುತ್ತೆ ಅಂತ ಸುಮಾರು ಸುಂಕದಕಟ್ಟೆಯಿಂದ ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿಯವರು, ಪ್ರೀತಿಗೆ ವಯಸ್ಸು ಮುಖ್ಯ ಅಲ್ಲ, ಅದು ಜಗದಗಲ ಮುಗಿಲಗಲದಷ್ಟು ವ್ಯಾಪಿಸಿದೆ. ಇಂದು ಭಾಷೆ ಗಡಿಗಳಾಚೆ ವಿಸ್ತರಿಸಿ ನಮ್ಮ ಹೃದಯಕ್ಕೆ ಟಚ್ ಆಗ್ತಾ ಇರುವಂಥದ್ದು ಪ್ರೀತಿ, ಪ್ರೀತಿಯಾಗಿ ಮೌನ ರಾಗದಲ್ಲಿ ಮಿಡಿತಾ ಇರುತ್ತೆ ಅಂತ ಸಂದೇಶ ಕಳಿಸ್ಕೊಂಡಿದ್ದಾರೆ. ಬಹಳ ಚಂದದ ಪದಗಳನ್ನು ಪೋಣಿಸಿ ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕೆ.

ವಿಷಯ ಸಖತ್ತಾಗಿತ್ತು ಮಂಜುನಾಥ್ ಅವರೇ ಅಂತ ರುದ್ರಪ್ಪ ಅವರು ಮಡಿವಾಳದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರೇಮನಿನದ ಹಾಡು ಚೆನ್ನಾಗಿತ್ತು, ನೀವು ತಗೊಂಡಂತಹ ವಿಚಾರ ಚೆನ್ನಾಗಿದೆ ಅಂತ ಇದ್ದಾರೆ. ಯಾರೋ ಅಕ್ಷಯ್ ಭಟ್ಟಿ ಕೇಶವಪುರ ಹುಬ್ಳಿಯಿಂದ. ಆನಂದ ಕುಲಕರ್ಣಿ ಸುಲೈಪೇಟದಿಂದ ಮಂಜುನಾಥ್ ಸರ್, ಈ ವಿಷಯದ ಬಗ್ಗೆ ಹೇಳೋದಾದ್ರೆ ಪ್ರೀತಿಗೆ ಯಾವುದೇ ವಯಸ್ಸು ಅನುಭವ ಖಂಡಿತ ಬೇಕಿಲ್ಲ, ಯಾಕಂದ್ರೆ ಇಲ್ಲಿ ಪ್ರೀತಿ ಅಂದ್ರೆ ಬರೀ ಕಣ್ಣಿನ ಆಕರ್ಷಣೆ, ಒಬ್ರಿಗೊಬ್ರು ನೋಡ್ಕೊಳ್ಳೋದ್ರಲ್ಲಿ ಪ್ರೀತಿ ಹುಟ್ಟುತ್ತೆ ಅಲ್ವಾ, ಇಬ್ಬರ ಮನಸ್ಸಿನ ಭಾವನೆ ಹೃದಯವಂತಿಕೆ ಇದ್ದ ಹಾಗೆ, ಮತ್ತೆ ಒಬ್ರಿಗೊಬ್ರು ಅನ್ಯೋನ್ಯವಾಗಿರಬಹುದು, ಆಗ ಮಾತ್ರ ನಿಜವಾದ ಪ್ರೀತಿಗೆ ಅರ್ಥ. ಪ್ರೀತಿಗೆ ವಯಸ್ಸು ಅನ್ನೋದು ನನ್ನ ಪ್ರಕಾರ ಮುಖ್ಯ ಆಗಲ್ಲ ಅಂತ ಆನಂದ್ ಅವ್ರು ಹೇಳ್ತಾ ಇದಾರೆ. ಪ್ರೀತಿಗೆ ವಯಸ್ಸಾಗಲಿ, ರೂಪ ಆಗಲಿ, ಹಣ ಅಂತಸ್ತು ಏನೂ ಬರಲ್ಲ, ಆದರೆ 20 ವರ್ಷ ಅಂತರ ಅನ್ನೋದು ಸರಿ ಇರಲ್ಲ. ಇದು ಇದರಿಂದ ಜೀವನದಲ್ಲಿ ಮುಂದೆ ತೊಂದರೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್ ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಪ್ರೀತಿಗೂ ವಯಸ್ಸಿಗೂ ಸಂಬಂಧನೇ ಇಲ್ಲ ಮಂಜುನಾಥ್. ನಾವಿರುವ ಪರಿಸ್ಥಿತಿ, ಸಮಾಜದಲ್ಲಿ ಕೆಲವು ಕಟ್ಟುಪಾಡುಗಳು, ರೀತಿ ನಿಯಮ ಇದೆ. ಯೌವನದಲ್ಲಿ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದರೆ ಅದು ಸ್ವಾಭಾವಿಕ ಹಾಗೂ ಪ್ರಕೃತಿ ನಿಯಮ. ಆದರೆ 60 ವರ್ಷದ ವ್ಯಕ್ತಿ 20 ವರ್ಷದ ಹುಡುಗಿಯನ್ನು ಪ್ರೀತಿಸಿದ್ರೆ ಅದು ಪ್ರೀತಿಯಲ್ಲ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಾ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪ್ರೀತಿಗೆ ಏಜ್ ಲಿಮಿಟ್ ಇರೋದಿಲ್ಲ, ಯಾಕಂದ್ರೆ ಪ್ರೀತಿ ಮಾಡೋರು ಯಾವತ್ತೂ ಏಜನ್ನು ನೋಡಿ ಪ್ರೀತಿ ಮಾಡಲ್ಲ, ಅವರು ಮನಸ್ಸನ್ನು ನೋಡಿ ಪ್ರೀತಿ ಮಾಡ್ತಾರೆ ಅಂತ ಸಿಂಚನ ಅವರು ನರಿಗೇಹಳ್ಳಿ ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ತಂದೆ ತಾಯಿಗೆ 10 ವರ್ಷದ ಅಂತರ ಇದೆ, ಆದರೂ ಕೂಡ ಅವರು ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಅವರು ಇರುವಂಥ ರೀತಿ ನಮಗೆ ಮಾದರಿ ಅಂತ ಹೇಳ್ತಾ ಇದ್ದಾರೆ.

ಪ್ರಸಾರ ಮಾಡಿದ್ರಿ ಅಂತ ಇದಾರೆ. ರವಿ ಹೆಚ್ MH ಸಾಮ್ರ ಬೆಳಗಾವಿಯಿಂದ ಹೇಳ್ತಾ ಇದ್ರೆ, ನನಗೊಂದು ನಾನು ನೋಡಿದ ನೆನಪಾಗ್ತದೆ ಸರ್, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್, ಹಾಗಾಗಿ ಏಜ್ ಎಲ್ಲ ಲೆಕ್ಕನೇ ಬರೋದಿಲ್ಲ, ಇಟ್ಸ್ ಫೇರ್ ಇನ್ ಲವ್ ಅಂದಿದ್ದಾರೆ. ಪ್ರೀತಿಗೆ ವಯಸ್ಸಿನ ಮಿತಿ ಇಲ್ಲ, ಮನಸ್ಸಿನಿಂದ ಬಂದ ಪ್ರೀತಿ ಯಾವತ್ತೂ ಹಚ್ಚ ಹಸಿರು ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಸುಜಾತಾಕೆ ನಟರಾಜ್ ಅವರು, ನೀವು ಹೇಳಿ ಸರ್, ನಾವು ಕೇಳ್ತೀವಿ, ಧನ್ಯವಾದ ಸರ್ ಅಂತ ಇದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಜಿಂದಗಿ ಛೋಟಿ ಹೇ ಮೊಹಬ್ಬತ್ ಕೆ ಲಿಯೇ ಉಮ್ರ ಮತ್ ಗಿನ ಗಿನೋ, ಬದುಕು ತುಂಬಾ ಚಿಕ್ಕದು, ಹಾಗಾಗಿ ಪ್ರೀತಿಗೋಸ್ಕರ ಲೆಕ್ಕ ಹಾಕಬೇಡಿ ಅಂತ ಗುಲ್ಜಾರ್ ಅವ್ರು ಹೇಳ್ತಾರೆ. ಇಷ್ಟೊತ್ತು ನಾವು ಕೇಳಿದಂತಹ ಪ್ರಶ್ನೆಗೆ ನಮ್ಮಲ್ಲೇ ಉತ್ತರ ಇದೆ, ಪ್ರೀತಿಗೆ ವಯಸ್ಸು ಮುಖ್ಯ ಆಗುತ್ತಾ ಅಥವಾ ಮುಖ್ಯ ಆಗೋದಿಲ್ವಾ? ಸೊ ಈಗ ಇಷ್ಟೊತ್ತು ಒಂದು ಗಂಟೆ ಚರ್ಚೆ ಮಾಡಿದ್ಮೇಲೆ ನನಗೆ ಸೇಮ್ ಕ್ವೆಶನ್ ಇದೆ, ಪ್ರೀತಿಗೆ ವಯಸ್ಸು ಮುಖ್ಯ ಆಗುತ್ತಾ ಅಥವಾ ಮುಖ್ಯ ಆಗೋದಿಲ್ವಾ? ಇಷ್ಟೊತ್ತು ಏನು ಎಲ್ಲರೂ ಏನು ಮಾತಾಡಿದ್ರು, ಮಲ್ಕೊಳ್ಳೋದಕ್ಕೂ ಮುಂಚೆ ನೆನಪು ಮಾಡ್ಕೊಳ್ಳಿ, ರಿಕಲೆಕ್ಟ್ ಮಾಡಿ, ನಿಮಗೆ ಉತ್ತರ ಸಿಗುತ್ತೆ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಪ್ರೇಮ ನಿನಾದದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜಿ ಮಂಜುನಾಥ್. ಸಮಯ ಆಗ್ತಾ ಇದೆ 11 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಇಷ್ಟೊತ್ತು ಪ್ರೇಮ ನಿನಾದ ಕೇಳಿದ್ರೆ ಒಂದಷ್ಟು ಸಂದೇಶಗಳು ಬಂದಿದೆ. ಒಳ್ಳೊಳ್ಳೆ ಗೀತೆ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಮಾಹಿತಿ, ಧನ್ಯವಾದ ಅಂತ ಇದ್ದಾರೆ. ಯಾರು? ಅನುಷಾ ಅವರು. ನನ್ನ ಅಚ್ಚುಮೆಚ್ಚಿನ ಹಾಡುಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ದಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ದಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿಯವರು ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಚ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ ಎಂದರು. ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯತ್ಗಳ ಸಾರ್ವತ್ರಿಕ ಚುನಾವಣೆ 2026, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 5 ಗ್ರಾಮ ಪಂಚಾಯತಿಗೆ ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ವ್ಯಾಪ್ತಿ ಮತ್ತು ಸ್ಥಾನಗಳನ್ನು ನಿಗದಿಪಡಿಸಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದ್ದು ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಮೆಚ್ಚುಗೆ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ಗುಡ್ ನೈಟ್ ಅಂತ ಆದರೆ ಎಲ್ರಿಗೂ ಕೂಡ ಗುಡ್ ನೈಟ್. ಪ್ರತಿ ಬಾರಿ ನಾನು ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಯಾವುದಾದ್ರೂ ಒಂದಷ್ಟು ಚಂದದ ಸಾಲುಗಳನ್ನ ಹೊತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಗುಲ್ಜಾರ್ ಅವರ ಒಂದಷ್ಟು ಸಾಲುಗಳನ್ನ ಹೇಳ್ತಾ ಇದ್ದೆ, ಹಾಗೆಯೇ ಈಗ ಅವರ ಒಂದಷ್ಟು ಹಿಂದಿಯ ಸಾಲುಗಳ ಭಾವಾನುವಾದದ ಒಂದು ಚಿಕ್ಕದಾಗಿದ್ದರೂ ಚಕ್ಕದಾಗಿರುವಂತಹ ಮನಸ್ಸಿಗೆ ನಾಟುವಂತಹ ಸಾಲುಗಳು. ನಿನ್ನ ಮೇಲಿದ್ದ ನಿರೀಕ್ಷೆ ಸತ್ತಿದೆ, ಪ್ರೀತಿಯಲ್ಲ. ನೋಡಿ ಪ್ರೀತಿ ಎಂಥದ್ದು. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋವರೆಗೂ ನೀವೇನು ಮಾಡಬೇಕು, ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಾಲಯಕ್ಕೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.